ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿಯೇ ಇಂದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವೃಷ ಆಶ್ವಯುಜ ಮಾಸದ 13ನೇ ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ ಕೃಷ್ಣ ಪಕ್ಷದ ದಶಮಿ. 2026ನೇ ಇಸ್ವಿ ಅಕ್ಟೋಬರ್ ತಿಂಗಳ 5ನೇ ತಾರೀಖು ಸೋಮವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:30. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ, ಇದು ಧಾರವಾಡ ಕೇಂದ್ರದ ಕೊಡುಗೆ. 6:35 ಭೂಮಿ ಬದುಕು, ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ, ಲೇಖನ ಹಾಗೂ ಪ್ರಸ್ತುತಿ ಡಾ ಶಿವು ಪಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆಗಳು 6:50. 7:15 ಕಾಡು ಕಲಿಸುವ ಪಾಠ, ಪ್ರಾಯೋಜಿತ ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. ಸೇವಾವಾಹಿನಿ 7:30. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 7:45, 8:35, 9:20, ಮಧ್ಯಾಹ್ನ 2:40 ಹಾಗೂ ಮತ್ತೆ ರಾತ್ರಿ 7:45. ಇಂದು ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಇಂದಿನ ವಿಷಯ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. 9:00 ನೆನಪಿನಂಗಳ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರು ಹಾಗೂ ವಾಗ್ಗೇಯಕಾರರಾದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 9:55 ಪುರಾತತ್ವ ಪರಂಪರೆ, ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. 10:00 ಚಿಟ್ಟಿ ಬಾಬು ಅವರ ವೀಣಾವಾದನ. ಹಿಂದೆ ಚಿತ್ರಗೀತೆಗಳು 10:30, 4:30 ಹಾಗೂ ಮತ್ತೆ ಇಂದು ರಾತ್ರಿ 8:30. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ಬಿ ದಿಗ್ವಿಜಯ್ ಹಾಗೂ ಚಿನ್ಮಯಿ ಕೆಎಸ್. 12:05 ವನಿತಾ ವಿಹಾರ. 12:35 ದೇವರ ನಾಮಗಳು. ನಮ್ಮ ಆರೋಗ್ಯ ಕಾರ್ಯಕ್ರಮ 12:45 ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಮಹಾರಾಜಕುಮಾರಿ ಕೃಷ್ಣಾಜಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರೀನಿಧಿ ಎಂ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ತೇಜಸ್ವಿನಿ ಗಿರೀಶ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ ಕೇಳಬಹುದು. ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ಹಂಸಿನಿ ಎಸ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ವಾದ್ಯವೃಂದ, ನಿರ್ದೇಶನ ಕೆಟಿ ಉದಯ್ ಕಿರಣ್. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಮಹಿಳಾ ರಂಗ 4:00 ಭುವಿಯಿಂದ ಬಾನುಲಿ ಎಡೆಗೆ, ಮಹಿಳಾ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವ, ಪ್ರಸ್ತುತಿ ಸಹನ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:50

ಚನ್ನಬಸವಣ್ಣ ಅವರ ವಚನ: ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನು ಆ ಗೋವು ದಿನದಿನಕ್ಕೆ ಪುಷ್ಟವಾಗಬಲ್ಲದೆ. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಕಾರ್ಯಕ್ರಮದ ಕಡೆಯದಾಗಿ ನಿತಿನ್ ರಾಜಾರಾಮ್ ಶಾಸ್ತ್ರಿಯವರು ಹೊಡೆಯುವ ದೇಶಭಕ್ತಿಗೀತೆ ನವಭಾರತ ತರುಣರು ನಾವು, ರಚನೆ ಪುನೀತ್ ಪುತಿನಾ ಅವರದು.

0: ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು. ಸಮಯ 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ.
2: ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಅಮರ ಗೀತೆಯ ಮೂಲಕ ಅಖಂಡ ಕರ್ನಾಟಕದ ಕನಸನ್ನ ಎಲ್ಲರಲ್ಲಿ ಮೂಡಿಸಿ ಕನ್ನಡಿಗರಲ್ಲಿ ನಾಡಾಭಿಮಾನದ ಕಿಚ್ಚು ಹೊತ್ತಿಸಿದ ಧೀಮಂತ ಚೇತನ ಹುಯಿಲಗೋಳ್ ನಾರಾಯಣರಾಯರು. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸಿದವರು. ಎಲ್ಲ ಕನ್ನಡಿಗರನ್ನು ತಮ್ಮ ಪ್ರಬುದ್ಧ ಸಾಹಿತ್ಯದ ಮೂಲಕ ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಒಂದುಗೂಡಿಸಿದವರು ಹುಯಿಲಗೋಳ್ ನಾರಾಯಣರಾಯರು. ಮೈಸೂರು ಪ್ರಾಂತ್ಯ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಂದು ಪ್ರತ್ಯೇಕವಾಗಿ ಹರಿದು ಹಂಚಿ ಹೋಗಿದ್ದ ಎಲ್ಲಾ ಕನ್ನಡಿಗರನ್ನ ಒಂದುಗೂಡಿಸಿದ ಧೀಮಂತ ಚೇತನ ನಾರಾಯಣರಾಯರು. ಅಕ್ಟೋಬರ್ 4, 1884 ಕೃಷ್ಣರಾವ್ ಹಾಗೂ ಬಹಿಣಕ್ಕ ಎಂಬ ದಂಪತಿಗಳ ಮಗನಾಗಿ ಗದಗ್ ಜಿಲ್ಲೆಯ ಹುಯಿಲಗೋಳ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಗದಗಿನಲ್ಲಿ ಪೂರೈಸಿದ ನಾರಾಯಣರಾಯರು ಪ್ರೌಢಶಿಕ್ಷಣವನ್ನ ಗೋಕಾಕ್ ಮತ್ತು ಧಾರವಾಡದಲ್ಲಿ ಪಡೆದುಕೊಂಡರು. ಉನ್ನತ ವ್ಯಾಸಂಗಕ್ಕಾಗಿ ಪುಣೆಯ ಫರ್ಗ್ಯೂಸನ್ ಕಾಲೇಜನ್ನ ಸೇರಿದ ನಾರಾಯಣರಾಯರ ಬದುಕು ಅಲ್ಲಿಯೇ ಒಂದು ಮಹತ್ತರ ತಿರುವನ್ನ ಪಡೆಯಿತು. ಬಾಲಗಂಗಾಧರ ತಿಲಕ್ಕರ ರಾಷ್ಟ್ರೀಯ ವಿಚಾರಧಾರೆಗಳು, ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವಗಳು ಇವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದವು. ಅಲ್ಲಿನ ಸಾಂಸ್ಕೃತಿಕ ವಾತಾವರಣವೂ ಸಹ ಇವರಲ್ಲಿ ಅಡಗಿದ್ದ ಒಬ್ಬ ಪ್ರತಿಭಾವಂತ ಲೇಖಕನನ್ನು ಮತ್ತು ನಾಟಕಕಾರರನ್ನು ಜಾಗೃತಗೊಳಿಸಿತು. ಮೊದಲಿಗೆ ಶಿಕ್ಷಕರಾಗಿ ತಮ್ಮ ವೃತ್ತಿಜೀವನವನ್ನ ಆರಂಭಿಸಿದರು. ಬರವಣಿಗೆಯ ಮೇಲಿದ್ದ ಅಪಾರ ಸೆಳೆತದಿಂದಾಗಿ ನಾರಾಯಣರಾಯರು ಬಹಳಷ್ಟು ನಾಟಕಗಳನ್ನು ಹಾಗೂ ಕಾವ್ಯಗಳನ್ನು ರಚಿಸಿದ್ದು ಶಿಕ್ಷಕರಾಗಿದ್ದಾಗಲೇ. ವರಕವಿ ಡಾಕ್ಟರ್ ದರಾ ಬೇಂದ್ರೆಯವರು ಹುಯಿಲಗೋಳ್ ನಾರಾಯಣರಾಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಕಲಿಯುವಾಗಲೇ ತನ್ನ ಶಿಷ್ಯ ಬೇಂದ್ರೆಯವರಲ್ಲಿದ್ದ ಅಸಾಧಾರಣ ಕಾವ್ಯ ಪ್ರತಿಭೆ ಹಾಗೂ ಭಾಷಾ ಪ್ರೌಢಿಮೆಯನ್ನ ಗುರುತಿಸಿದ ಹುಯಿಲಗೋಳ್ ನಾರಾಯಣರಾಯರು ಬೇಂದ್ರೆಯವರನ್ನು ಬರೆಯುವಂತೆ ಪ್ರೇರೇಪಿಸಿದರು. ತಮ್ಮ ವೃತ್ತಿಯ ಪಥವನ್ನ ಬದಲಿಸಿದ ನಾರಾಯಣರಾಯರು ಮುಂಬೈಗೆ ತೆರಳಿ ಕಾನೂನು ಪದವಿಯನ್ನ ಪಡೆದುಕೊಂಡು ಗದಗಕ್ಕೆ ತೆರಳಿ 1911 ವಕೀಲಿ ವೃತ್ತಿಯನ್ನ ಆರಂಭಿಸಿದರು. ಮೂಲತಃ ನಾಟಕಕಾರರಾದ ನಾರಾಯಣರಾಯರು ಕಾಲ್ಪನಿಕ, ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಾಟಕಗಳನ್ನು ರಚಿಸಿ ಪ್ರದರ್ಶಿಸಿದರು. ನಾಟಕ ಸಂಘಗಳನ್ನ ಕಟ್ಟಿ ಸಮಾಜ ಸುಧಾರಣೆಯ ಹಾಗೂ ಪರಿವರ್ತನೆಯ ನಾಟಕಗಳನ್ನ ಬರೆಯುತ್ತಾ ಸಾಂಸ್ಕೃತಿಕ ನಾಯಕರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ವಜ್ರಮುಕುಟ, ಕನಕವಿಲಾಸ, ಪ್ರೇಮಾರ್ಜುನ, ಮೋಹಹರಿ, ಅಜ್ಞಾತವಾಸ, ಸಂಗೀತ ಕುಮಾರ ರಾಮಚರಿತ, ವಿದ್ಯಾರಣ್ಯ, ಭಾರತ ಸಂಧಾನ, ಸ್ತ್ರೀಧರ್ಮ ರಹಸ್ಯ, ಪತಿತೋದ್ಧಾರ ಹೀಗೆ 10 ಪ್ರಸಿದ್ಧ ಕೃತಿಗಳನ್ನ ನಾರಾಯಣರಾಯರು ರಚಿಸಿದರು. ನಾಟಕಗಳ ಪ್ರದರ್ಶನದಿಂದ ದೊರೆತ ಗೌರವ ಧನವನ್ನ ಪ್ರೌಢಶಾಲೆಯನ್ನು ನಿರ್ಮಿಸಲು ವಿನಿಯೋಗಿಸಿದ್ದು ಇವರ ಶಿಕ್ಷಣ ಪ್ರೇಮಕ್ಕೊಂದು ದೊಡ್ಡ ನಿದರ್ಶನವಾಗಿದೆ. ಇವರು ರಚಿಸಿದ ಉದಯವಾಗಲಿ ಚೆಲುವ ಕನ್ನಡ ನಾಡ ಗೀತೆಯು ಅಂದು ಕರ್ನಾಟಕ ಏಕೀಕರಣ ಚಳುವಳಿಯ ಅಧಿಕೃತ ಮಂತ್ರವಾಗಿ ಕರ್ನಾಟಕ ರಾಜ್ಯದ ನಾಡಗೀತೆಯೆಂದೇ ಖ್ಯಾತಿಯನ್ನ ಪಡೆದಿತ್ತು. ಕನ್ನಡ ನಾಡಿನ ಅಸ್ಮಿತೆಯನ್ನು ಹೃದಯಂಗಮವಾಗಿ, ಮನೋಜ್ಞವಾಗಿ, ಜನಮಾನಸಕ್ಕೆ ಮುಟ್ಟುವ ರೀತಿಯಲ್ಲಿ ರಚಿಸಿದ ಹೆಗ್ಗಳಿಕೆ ನಾರಾಯಣರಾಯರದ್ದು. ತಮ್ಮ ಲೇಖನೀಯ ಶಕ್ತಿಯಿಂದ ಕರುನಾಡಿಗೆ ಹೊಸ ಚೈತನ್ಯ ನೀಡಿದ ಯುಗ ಪುರುಷರು ನಾರಾಯಣರಾಯರು. ನಾಡು, ನುಡಿ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅನನ್ಯ. ಸಮಾಜ ಸುಧಾರಣೆಯ ತೀವ್ರ ಹಂಬಲ ಹೊಂದಿದ್ದ ಇವರು ಜನರಲ್ಲಿ ಕ್ರಾಂತಿಕಾರಿ ಆಲೋಚನೆಗಳನ್ನು ಬಿತ್ತಿದರು. 1956 ನವೆಂಬರ್ 1 ಏಕೀಕರಣ ದಿನದಂದು ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಉದಯವಾಗಲಿ ಗೀತೆಯನ್ನ ಹಾಡಿದಾಗ ರಾಷ್ಟ್ರಪತಿಗಳು ಸ್ವತಃ ನಾರಾಯಣರಾಯರನ್ನು ವೇದಿಕೆ ಮೇಲೆ ಕರೆದು ಗೌರವಿಸಿದರು. ಕನ್ನಡ ರಂಗ

0: ಕೊಡುಗೆ.
1: ವೇಳೆ ಸರಿಯಾಗಿ 6:35. ಆಕಾಶವಾಣಿ ಮೈಸೂರು. ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ

0: ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ.
1: ಪರಿಸರದಲ್ಲಿರುವ ವಿಷಕಾರಿ ಪದಾರ್ಥಗಳು ಮತ್ತು ಮಕ್ಕಳ ಆರೋಗ್ಯ ಎಂಬ ವಿಚಾರದ ಕುರಿತು ತಿಳಿದುಕೊಳ್ಳೋಣ. ಪರಿಸರದಲ್ಲಿರುವ ವಿಷಕಾರಿ ಪದಾರ್ಥಗಳು ಎಂದರೆ ಗಾಳಿ, ನೀರು, ಮಣ್ಣು, ಆಹಾರ ಮತ್ತು ನಮ್ಮ ದೈನಂದಿನ ಬಳಕೆಯ ಕೆಲವು ವಸ್ತುಗಳಲ್ಲಿ ಕಂಡುಬರುವ ಹಾನಿಕಾರಕ ರಾಸಾಯನಿಕಗಳು. ಇವುಗಳಲ್ಲಿ ಸೀಸ, ಲೆಡ್, ಪಾದರಸ, ಮರ್ಕ್ಯುರಿ, ಕೀಟನಾಶಕಗಳು, ಪೆಸ್ಟಿಸೈಡ್ಸ್, ವಾಯು ಮಾಲಿನ್ಯಕಾರಕಗಳು, ಪ್ಲಾಸ್ಟಿಕ್ನಲ್ಲಿರುವ ಬಿಪಿಎ ಮತ್ತು ಫ್ಯಾಲೇಟ್ಗಳು ಮುಂತಾದ ರಾಸಾಯನಿಕಗಳು ಹಾಗೂ ಕೈಗಾರಿಕಾ ತ್ಯಾಜ್ಯಗಳು ಪ್ರಮುಖವಾಗಿವೆ. ಇವುಗಳಿಗೆ ಗರ್ಭಾವಸ್ಥೆಯಿಂದಲೇ, ಶೈಶಾವಸ್ಥೆಯಲ್ಲಿಯೂ ಹಾಗೂ ಬಾಲ್ಯಾವಸ್ಥೆಯಲ್ಲಿಯೂ ಮಕ್ಕಳು ಒಡ್ಡಿಕೊಳ್ಳಬಹುದು. ಮಕ್ಕಳು ವಯಸ್ಕರಿಗಿಂತ ಹೆಚ್ಚು ಸೂಕ್ಷ್ಮರಾಗಿರುತ್ತಾರೆ, ಏಕೆಂದರೆ ಅವರ ದೇಹದ ಅಂಗಾಂಗಗಳು ಇನ್ನೂ ಬೆಳವಣಿಗೆಯ ಹಂತದಲ್ಲಿರುತ್ತವೆ. ತಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ಅವರು ಹೆಚ್ಚು ಗಾಳಿಯನ್ನು ಉಸಿರಾಡುತ್ತಾರೆ, ಹೆಚ್ಚು ನೀರನ್ನು ಕುಡಿಯುತ್ತಾರೆ ಹಾಗೂ ಹೆಚ್ಚು ಆಹಾರವನ್ನು ಸೇವಿಸುತ್ತಾರೆ. ಜೊತೆಗೆ ಚಿಕ್ಕ ಮಕ್ಕಳು ಕೈಗೆ ಸಿಕ್ಕ ವಸ್ತುಗಳನ್ನು ಬಾಯಿಗೆ ಹಾಕುವ ಅಭ್ಯಾಸ ಹೊಂದಿರುವುದರಿಂದ ವಿಷಕಾರಿ ಪದಾರ್ಥಗಳು ಅವರ ದೇಹವನ್ನು ಸುಲಭವಾಗಿ ಪ್ರವೇಶಿಸಬಹುದು. ಅವರ ರೋಗ ನಿರೋಧಕ ಶಕ್ತಿ ಮತ್ತು ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವ ದೇಹದ ಸಾಮರ್ಥ್ಯವು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿರುವುದಿಲ್ಲ. ವಾಯು ಮಾಲಿನ್ಯ ಮಕ್ಕಳ ಆರೋಗ್ಯಕ್ಕೆ ದೊಡ್ಡ ಅಪಾಯವಾಗಿದೆ. ವಾಹನಗಳ ಹೊಗೆ, ಕೈಗಾರಿಕೆಗಳ ಹೊಗೆ, ನಿರ್ಮಾಣ ಕಾಮಗಾರಿಗಳ ಧೂಳು ಹಾಗೂ ಕಸವನ್ನು ಸುಡುವುದರಿಂದ ಗಾಳಿಯಲ್ಲಿ ಹಾನಿಕಾರಕ ಕಣಗಳು ಹೆಚ್ಚಾಗುತ್ತವೆ. ಇವು ಮಕ್ಕಳಲ್ಲಿ ಆಸ್ತಮಾ, ಮರುಮರು ಉಸಿರಾಟದ ಸೋಂಕುಗಳು, ಅಲರ್ಜಿ, ಶ್ವಾಸಕೋಶದ ಬೆಳವಣಿಗೆಯಲ್ಲಿ ಕುಂಠಿತತೆ ಹಾಗೂ ಮೆದುಳಿನ ಬೆಳವಣಿಗೆಯ ಮೇಲೂ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಸಂತೋಷದ ವಿಷಯವೆಂದರೆ ಈ ಅಪಾಯಗಳಲ್ಲಿ ಬಹಳಷ್ಟು ತಡೆಯಬಹುದಾಗಿದೆ. ಪೋಷಕರು ಮನೆಯಲ್ಲಿ ಉತ್ತಮ ಗಾಳಿ ಆಡುವ ವ್ಯವಸ್ಥೆ ಮಾಡಬೇಕು. ಮನೆಯೊಳಗೆ ಧೂಮಪಾನ ಮಾಡಬಾರದು. ಸಾಧ್ಯವಾದರೆ ಸ್ವಚ್ಛ ಇಂಧನವನ್ನು ಬಳಸಬೇಕು. ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಬಳಸಬೇಕು. ಸುರಕ್ಷಿತ ಕುಡಿಯುವ ನೀರನ್ನು ಬಳಸಬೇಕು. ಅಗತ್ಯವಿಲ್ಲದ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಇಡಬಾರದು. ಮಕ್ಕಳಿಗೆ ಆಗಾಗ ಕೈ ತೊಳೆಯುವ ಅಭ್ಯಾಸವನ್ನು ಬೆಳೆಸಬೇಕು ಹಾಗೂ ಸ್ವಚ್ಛ ಪರಿಸರದಲ್ಲಿ ಆಟವಾಡಲು ಅವಕಾಶ ನೀಡಬೇಕು. ಸಮುದಾಯದ ಜವಾಬ್ದಾರಿಯು ಬಹಳ ಮುಖ್ಯವಾಗಿದೆ. ಸರಿಯಾದ ತ್ಯಾಜ್ಯ ನಿರ್ವಹಣೆ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡುವುದು, ಮರಗಳನ್ನು ನೆಡುವುದು, ಶುದ್ಧ ಇಂಧನವನ್ನು ಉತ್ತೇಜಿಸುವುದು ಹಾಗೂ ಕೈಗಾರಿಕಾ ಮಾಲಿನ್ಯವನ್ನು ನಿಯಂತ್ರಿಸುವುದರಿಂದ ಮಕ್ಕಳ ಆರೋಗ್ಯವನ್ನು ಉತ್ತಮವಾಗಿ ರಕ್ಷಿಸಬಹುದು. ಸರ್ಕಾರಗಳು ಪರಿಸರ ಸಂರಕ್ಷಣಾ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಅಪಾಯಕಾರಿ ರಾಸಾಯನಿಕಗಳ ಬಳಕೆಯನ್ನು ನಿಯಂತ್ರಿಸಬೇಕು. ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಬೇಕು ಹಾಗೂ ಸಾರ್ವಜನಿಕರಲ್ಲಿ ಪರಿಸರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಆರೋಗ್ಯ ವೃತ್ತಿಪರರು ಕುಟುಂಬಗಳಿಗೆ ಪರಿಸರದ ಅಪಾಯಗಳ ಬಗ್ಗೆ ಶಿಕ್ಷಣ ನೀಡಬೇಕು ಮತ್ತು ಮಕ್ಕಳ ಆರೋಗ್ಯವನ್ನು ರಕ್ಷಿಸುವ ನೀತಿಗಳಿಗೆ ಬೆಂಬಲ ನೀಡಬೇಕು. ಪ್ರತಿಯೊಬ್ಬ ಮಗುವಿಗೂ ಆರೋಗ್ಯಕರ ಮತ್ತು ಸುರಕ್ಷಿತ ಪರಿಸರದಲ್ಲಿ ಬೆಳೆಯುವ ಹಕ್ಕಿದೆ. ಮಕ್ಕಳನ್ನು ಪರಿಸರದಲ್ಲಿರುವ ವಿಷಕಾರಿ ಪದಾರ್ಥಗಳಿಂದ ರಕ್ಷಿಸುವುದು ಕೇವಲ ಆರೋಗ್ಯದ ಜವಾಬ್ದಾರಿಯಲ್ಲ, ನಮ್ಮ ಸಮಾಜದ ಭವಿಷ್ಯದಲ್ಲಿ ಮಾಡುವ ಅತ್ಯುತ್ತಮ ಹೂಡಿಕೆಯಾಗಿದೆ. ಆದ್ದರಿಂದ ನಾವು ಎಲ್ಲರೂ ಸೇರಿ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಿ ಪ್ರತಿಯೊಬ್ಬ ಮಗುವಿಗೂ ಆರೋಗ್ಯಕರ ಮತ್ತು ಸುರಕ್ಷಿತ ಭವಿಷ್ಯವನ್ನು ನಿರ್ಮಿಸೋಣ.
0: ಭೂಮಿ ಬದುಕು, ಪರಿಸರ ಮತ್ತು ಆರೋಗ್ಯ ಕುರಿತಾದ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ರಚನೆ ಹಾಗೂ ಪ್ರಸ್ತುತಿ ಮಕ್ಕಳ ವೈದ್ಯರಾದ ಡಾಕ್ಟರ್ ಶಿವು ಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10 ಈಗ ವೇಳೆ ಸರಿಯಾಗಿ 6:40
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಪದಪರಿಚಯ
4: ನರ ಸೆರೆ ಆಡು ಮಾತಿನಲ್ಲಿ ಬರವಣಿಗೆಯಲ್ಲಿ ನರಮಂಡಲ ನರವ್ಯೂಹ ನರರೋಗ ನರರೋಗ ತಜ್ಞ ನರವ್ಯಾಧಿ ಇಂತಹ ಮಾತುಗಳು ಸಾಮಾನ್ಯ. ಇಲ್ಲಿ ಮಂಡಲ ವ್ಯೂಹ ಮೊದಲಾದ ಶಬ್ದಗಳ ಹಾಗೆ ನರ ಸಂಸ್ಕೃತ ಶಬ್ದವಲ್ಲ, ಅದು ಅಚ್ಚ ಕನ್ನಡ ಶಬ್ದ. ಹಾಗಾಗಿ ಎಲ್ಲ ಮಾತುಗಳು ಅರಿಸಮಾಸಗಳು. ನರವು ಉಕಾರ ಲೋಪಗೊಂಡು ನರ ಎಂದಾಗಿದೆ. ಹಲವು ದ್ರಾವಿಡ ಭಾಷೆಗಳಲ್ಲಿ ಕೊಂಚ ರೂಪಭೇದಗಳೊಂದಿಗೆ ಈ ಶಬ್ದ ರೂಢಿಯಲ್ಲಿದೆ. ನರ ಎನ್ನುವುದು ಶರೀರದಲ್ಲಿ ಸ್ನಾಯುವನ್ನು ಎಲುಬಿಗೆ ಸೇರಿಸುವ ಗಟ್ಟಿಯಾದ ತಂತುಮಯವಾದ ಒಂದು ಅಂಗಾಂಶ, ಸ್ನಾಯುರಜ್ಜು. ಸ್ನಾಯು ಎಂದರೆ ದೇಹದಲ್ಲಿ ಚಲನಕ್ಕೆ ಕಾರಣವಾಗಿ ಸಂಕೋಚನ ಶಕ್ತಿಯುಳ್ಳ ತಂತು ತಂಡ, ಮಾಂಸಖಂಡ. ಇನ್ನೊಂದರ್ಥವೂ ಇದೆ, ಅವಯವಗಳಿಂದ ಮೆದುಳಿಗೆ ಸಂವೇದನೆಗಳನ್ನು, ಮೆದುಳಿನಿಂದ ಅವಯವಗಳಿಗೆ ಸೂಚನೆಗಳನ್ನು ಒಯ್ಯುವ ತಂತು. ಸಂಸ್ಕೃತದ ಸ್ನಾಯು, ಸ್ನಾಯುರಜ್ಜು ಎಂದರೆ ಕನ್ನಡದ ನರ ಎಂದು ತಿಳಿಯಬೇಕು. ಬೀವು ಎಂಬ ಕನ್ನಡ ಶಬ್ದಕ್ಕೂ ಅದೇ ಅರ್ಥ, ಸ್ನಾಯು, ಬೆನ್ನುಹುರಿ. ಇವಕ್ಕೆಲ್ಲ ಸಾಹಿತ್ಯದಲ್ಲಿ ಪ್ರಯೋಗಗಳಿವೆ. ರಕ್ತನಾಳ ಎನ್ನುವುದನ್ನು ತಿಳಿಸುವ ಸಂಸ್ಕೃತ ಶಬ್ದ ಶಿರಾ, ಅದರ ಕನ್ನಡ ತದ್ಭವ ರೂಪ ಸೆರೆ. ಸೆಲೆ ಎಂಬ ರೂಪವೂ ಉಂಟು. ಕೊರಳ ಸೆರೆ ಹಿಗ್ಗಿದವು ಪಾರ್ಥಂಗೆ, ಆಚಾರ್ಯರ ನೆನಪಾಗಿ ದಾಸರ ಕುತ್ತಿಗೆಯ ಸೆಲೆ ಬಿಗಿದು ಬಂತು, ಹೀಗೆ ಪ್ರಯೋಗಗಳು ಉಂಟು.
1: ತಪ್ಪು ಒಪ್ಪು.
4: ಪದವೊಂದರ ರಚನೆಯಲ್ಲಿ ಪದಮಧ್ಯದಲ್ಲಿ ಬರುವ ಹ್ರಸ್ವಸ್ವರಯುಕ್ತವಾದ ಗುಣಿತಾಕ್ಷರವನ್ನು ದೀರ್ಘಸ್ವರಯುಕ್ತವಾಗಿ ಉಚ್ಚರಿಸುವ ಒಂದು ತಪ್ಪು ಈಚೆಗೆ ಕೆಲವು ಶಬ್ದಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ಪಂಡಿತೆ ಎಂಬರ್ಥದ ಸಮಸಂಸ್ಕೃತ ವಿದುಷಿ ಶಬ್ದವನ್ನು ವಿದೂಷಿ ಎಂದು, ಹಿಂದಿರುಗು ಎಂಬರ್ಥದ ಮರಾಠಿ ಹಿಂದಿ ಮೂಲದ ವಾಪಸ್ಸು ರೂಪಗಳನ್ನು ವಾಪೀಸು ಎಂದು, ಸಂಸಾರಕ್ಕೆ ಅಗತ್ಯವಾದ ವಸ್ತು ಸಾಧನ ಸಲಕರಣೆ ಎಂಬರ್ಥಗಳಲ್ಲಿ ಸಾಮಾನ್ಯವಾಗಿ ಕನ್ನಡದಲ್ಲಿ ವ್ಯವಹಾರದಲ್ಲಿರುವ ಸಾಮಗ್ರಿ ಎಂಬ ಸಮಸಂಸ್ಕೃತ ಶಬ್ದವನ್ನು ಸಾಮಗ್ರಿ ಎಂದು ಅನಾವಶ್ಯಕವಾಗಿ ದೀರ್ಘಗೊಳಿಸಿ ಬಳಸುತ್ತಿರುವುದು ಸರಿಯಾದುದಲ್ಲ. ಈಚೆಗೆ ಬಳಕೆ ಮಾತಿನಲ್ಲಿ, ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮಗಳಲ್ಲಿ, ಬರವಣಿಗೆಯಲ್ಲಿ ಕೂಡ ಈ ಬಗೆಯ ದೀರ್ಘೀಕರಣ ಕಾಣುತ್ತಿರುವುದು ಸರಿಪಡಿಸಿಕೊಳ್ಳಬೇಕಾದ ಸಂಗತಿ. ಇನ್ನೊಂದು ವಿಲಕ್ಷಣ ವಿದ್ಯಮಾನದ ಕಡೆಗೆ ಇಲ್ಲಿ ಹೇಳಬೇಕು. ಪ್ರಯಾಣದ ರೈಲುಗಳಲ್ಲಿ ಅಲ್ಲಿಯ ಬಿಡಿಗಾಡಿಗಳಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಎಂದು ಪ್ರತ್ಯೇಕವಾಗಿ ಕಿಟಕಿಗಳಿರುತ್ತವೆಯಲ್ಲ, ಅಲ್ಲಿ ಆಪತ್ಕಾಲೀನ ಎಂದು ಬರೆಯಬೇಕಾದ ಕಡೆ ಆಪತ್ಕಾಲೀನ ಎಂದು ನಿಶ್ಚಲವಾಗಿ ಬರೆದಿರುವುದೇಕೋ ನನಗಿನ್ನೂ ಅರ್ಥವಾಗುತ್ತಿಲ್ಲ.
1: ಸುಮಧುರ.
4: ಅರಿಯಲಾಗದು ನೆಟ್ಟನೆ ಎಂದು ಬಿಸುಳ್ಪುದುಂ ನಯಮಲ್ತು ಪಾಂಗರಿವ ವಿಪ್ರವರರ್ಕಳಿನ್ ಚರರಿನ್ ವಿಚಾರ ಪರರ್ಕಳಿನ್ ಪೆರರುಂ ಅನ್ನರಿನ್ ಇನ್ನುಮಾರೈ ಸಿಂ ವಿದಗ್ಧರಿನ್ ವೈಕನೆ ಎತ್ತರಿಯಲಕ್ಕುಮೋ ಸೈಪಿನಿನ್ ಸಮನಿಕ್ಕುಮಲ್ತೆ ಸಮೀಹಿತಂ. ಇದೊಂದು ಕನ್ನಡ ಸುಭಾಷಿತ, ಮೂಲ ತಿಳಿಯದು. ಕಾವ್ಯಾವಲೋಕನ ಎಂಬ 11ನೇ ಶತಮಾನದ ಕಾವ್ಯಲಕ್ಷಣ ಗ್ರಂಥದಲ್ಲಿ ಉದಾಹರಣೆಯಾಗಿ ಬಂದಿದೆ.

ಯಾವುದೋ ರಾಜನೀತಿಯ ಸಂದರ್ಭ ಎಂದು ತೋರುತ್ತದೆ. ಮಂತ್ರಾಲೋಚನೆಯಲ್ಲಿರುವ ಗಳಿಗೆ ಇರಬಹುದು. ಆಗ ಮಂತ್ರಿಯೋ ವಿವೇಕಿಯಾದ ಮತ್ತೊಬ್ಬನೋ ಕೊಟ್ಟ ಸಲಹೆಯಂತಿದೆ ಇದು. ತಕ್ಷಣವೇ ತಿಳಿಯಬೇಕು ಎಂದರೆ ಆಗುತ್ತದೆಯೇ? ಅಪೇಕ್ಷಣೀಯವಾದ್ದು ಏನಿದ್ದರೂ ಪುಣ್ಯ ಇದ್ದಲ್ಲಿ ಕೈಗೂಡುತ್ತದೆ. ಕೂಡಲೇ ತಿಳಿಯಲಾಗುತ್ತಿಲ್ಲ ಎಂದು ಬಿಟ್ಟು ಬಿಡುವುದು ನೀತಿಯಲ್ಲ. ವಿವೇಕಶಾಲಿಗಳಿಂದ, ವಿಚಾರ ವಿಮರ್ಶೆ ಮಾಡತಕ್ಕವರಿಂದ, ಕಡೆಗೆ ಸೇವಕರಿಂದ ಅಥವಾ ಗೂಢಚರ್ಯೆಯವರಿಂದ, ಅಷ್ಟು ಮಾತ್ರವಲ್ಲ ತುಂಬ ತಿಳಿದವರಾದ ಇನ್ನೂ ಬೇರೆಯವರಿಂದ ವಿಚಾರ ಮಾಡಿಸಿ. ಇದು ರಾಜನೀತಿಗೆ ಮಾತ್ರವಲ್ಲ ಲೋಕನೀತಿಗೂ ಬೇಕಾದ ತಿಳುವಳಿಕೆಯಲ್ಲವೇ?

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದ್ಯಗಾಯನ ಜಿ ಪುಷ್ಪಲತಾ.
1: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
4: ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್.ಸಿ. ವಿಜೇಶ್ ಅವರ ಹಾಡುಗಾರಿಕೆ ಕೇಳಬಹುದು. 10 ಗಂಟೆಗೆ ರಾಗಮಾಲ, ಮುಂಬಡಿ ಕೃಷ್ಣರಾಜ ಒಡೆಯರವರ ಶ್ರೀತತ್ವನಿಧಿ ಗ್ರಂಥವನ್ನು ಆಧರಿಸಿದ ರೂಪಕ ಸರಣಿ, ಸಂಶೋಧನಾ ಸಾಹಿತ್ಯ ಡಾ. ಸಿ.ಎ. ಶ್ರೀಧರ್, ನಿರ್ಮಾಣ ಜಿ.ಕೆ. ರವೀಂದ್ರ ಕುಮಾರ್.

0: ವೇಳೆ ಸರಿಯಾಗಿ 6:50 ಆಕಾಶವಾಣಿ ಮೈಸೂರು. ಈಗ ರೈತರಿಗೆ ಸಲಹೆಗಳು.
1: ಕಿರುಹಣ್ಣು ಅಥವಾ ಅಪ್ರಧಾನ ಹಣ್ಣುಗಳಿಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕಿರುವಂತಹ ಪ್ರಧಾನವಾದ ಕಾರಣ, ಈ ಹಣ್ಣನ್ನು ಯಾರೂ ಮುತುವರ್ಜಿ ಇಟ್ಟು ಬೆಳೆಯೋದಕ್ಕೆ ಹೋಗ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನ ಬೆಳೆಗಾರರಿಗೆ ಇದರ ಪ್ರಾಮುಖ್ಯತೆಯ ಅರಿವಾಗಿ ತಮ್ಮ ಜಮೀನಿನಲ್ಲಿ ಜೀವ ವೈವಿಧ್ಯತೆಯನ್ನು ಪೋಷಿಸ್ಕೊಂಡು ಬರೋ ಸಲುವಾಗಿ ಎಲ್ಲ ಬಗೆಯ ಹಣ್ಣುಗಳನ್ನು ಇವತ್ತು ಕೃಷಿಕರು ಬೆಳೆದುಕೋತಾ ಇದ್ದಾರೆ. ಈ ಕಿರು ಹಣ್ಣುಗಳನ್ನು ಬೇಲಿಯಾಗಿ ಬೆಳೆದುಕೋಬೋದು, ನಿತ್ಯಹರಿದ್ವರ್ಣದ ಮರಗಳನ್ನಾಗಿ ಬೆಳೆದುಕೋಬೋದು, ಶಾಲೆಗಳಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಹಣ್ಣು ನಿರಂತರವಾಗಿ ಸಿಗೋ ರೀತಿಯಲ್ಲಿ ಬೆಳೆಸ್ಕೋಬೋದು. ಇಲ್ಲ, ತೋಟದಲ್ಲಿ ಈ ಹಣ್ಣನ್ನು ಬೆಳೆದುಕೊಂಡ್ರೆ ನೀವು ಜಮೀನಿಗೆ ಹೋದಾಗ ಒಂದಲ್ಲ ಒಂದು ಹಣ್ಣು ನಿಮಗೆ ತಿನ್ನೋದಕ್ಕೆ ಸಿಗುತ್ತೆ. 100 ಬಗೆಯ ಕಿರು ಹಣ್ಣುಗಳಿದ್ದಾವೆ. ನಮ್ಮದೇ ಪ್ರದೇಶದ ಹಣ್ಣುಗಳು, ವಿದೇಶದಿಂದ ತಂದಿರುವಂತಹ ಹಣ್ಣುಗಳು, ಹೀಗೆ ಬಹಳಷ್ಟು ಬಗೆಯ ಹಣ್ಣುಗಳನ್ನು ಇವತ್ತು ರೈತರು ಬೆಳೆದುಕೋಬೋದು. ವಾಣಿಜ್ಯದ ಉದ್ದೇಶದಿಂದಲೂ ಕೂಡ ಒಂದಷ್ಟು ಹಣ್ಣುಗಳು ಜನಪ್ರಿಯವಾಗಿದ್ದಾವೆ. ವೈವಿಧ್ಯತೆಯ ದೃಷ್ಟಿಯಿಂದಲೂ ಕೂಡ ಜನಪ್ರಿಯವಾಗಿದ್ದಾವೆ. ಬಹಳ ಪ್ರಧಾನವಾಗಿ ಹಿಂದೆಲ್ಲ ಕಿರು ಹಣ್ಣು ಅಂತಿದ್ದರೂ ಈಗ ಪ್ರಧಾನವಾದ ಹಣ್ಣಾಗಿರೋದು ಹಲಸು. ಹಲಸಿನಲ್ಲಿ ಸಾಕಷ್ಟು ತಳಿಗಳಿದ್ದಾವೆ. ಅಂಟಿರೋ ಹಲಸು, ಅಂಟಿಲ್ದಲೇ ಇರೋ ಹಲಸು, ಹಾಗೆ ರೈತರೇ ಅಭಿವೃದ್ಧಿಪಡಿಸಿರುವಂತಹ ಸಿದ್ದು ಹಲಸಿದೆ. ಈಗ ನೇರವಾಗಿ ಉದ್ದಿನ ಬೇಳೆಯನ್ನೇ ಬಳಕೆ ಮಾಡದಲೇ ಹಲಸಿನ ಹಣ್ಣನ್ನು ಅರೆದು ದೋಸೆ ಮಾಡುವಂತಹ ಹಲಸಿನ ತಳಿಗಳು ಕೂಡ ಇದ್ದಾವೆ. ಹಲಸನ್ನು ಪ್ರೋಸೆಸ್ ಮಾಡಿ, ಸಂಸ್ಕರಣೆ ಮಾಡಿ ಹಲಸಿನ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ಹಲಸಿದೆ. ಹೀಗೆ 100 ಬಗೆಯ ಉತ್ಪನ್ನಗಳನ್ನು ಇವತ್ತು ಹಲಸಿನಿಂದ 250 ಹೆಚ್ಚು ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅನ್ನೋದನ್ನು ಕೃಷಿಕರೇ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಹೇಳೋದಾದರೆ ನೆಲ್ಲಿಕಾಯಿ, ನೇರಳೆ ಜಾತಿಗೆ ಸೇರಿದ ಪನ್ನೇರಳೆ, ಬೇಲದ ಹಣ್ಣು, ಕವಳೆ, ಇನ್ನು ಬಿಲ್ವ, ಅಮಟೆ, ಅಂಜೂರ, ದಾಳಿಂಬೆಯನ್ನು ಮುಂಚೆ ಕಿರು ಹಣ್ಣು ಅಂತಿದ್ರು, ಆದರೆ ಈಗ ಅದು ಪ್ರಧಾನವಾದ ಹಣ್ಣಾಗಿದೆ. ಡಾಲರ್ ಬೆಳೆ ಅಂತಲೇ ದಾಳಿಂಬೆಯನ್ನು ಹೆಸರಿಸಲಾಗ್ತಾ ಇದೆ. ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಕಂಡುಬರುವಂತಹ ಬಳ್ಳಿ ಹಣ್ಣು, ಫ್ಯಾಷನ್ ಫ್ರೂಟ್, ಇದನ್ನು ಜ್ಯೂಸ್ ನಿಂಬೆಹಣ್ಣು ಅಂತಲೂ ಕೂಡ ಕರೀತಾರೆ. ಇನ್ನು ಸೀತಾಫಲ, ರಾಮಫಲ, ಇದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ. ಆದರೆ ಇತ್ತೀಚೆಗೆ ಬಹಳ ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಬೆಳೆ, ಪ್ರತಿಯೊಬ್ಬ ರೈತನೂ ಹುಡುಕ್ತಾ ಇರುವಂತಹ ಬೆಳೆ ಹನುಮಾನ್ ಫಲ ಅಥವಾ ಲಕ್ಷ್ಮಣ ಫಲ. ಇದಕ್ಕೆ ಯಾಕೆ ಇಷ್ಟೊಂದು ಬೇಡಿಕೆ ಅಂತಂದರೆ, ಇದರ ಕಾಂಡ ಮತ್ತು ಎಲೆಯಿಂದ ಕ್ಯಾನ್ಸರನ್ನು ಗುಣಪಡಿಸಬಹುದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಹಾಗಾಗಿ ಈ ಒಂದು ಸಸಿಯನ್ನು ಹುಡುಕಾಡೋರ ಸಂಖ್ಯೆ ಬಹಳ ಜಾಸ್ತಿಯಾಗಿದೆ. ಇನ್ನು ಬೆಣ್ಣೆಹಣ್ಣು ಬಹಳ ಹಿಂದಿನಿಂದಲೂ ಇದನ್ನು ಬೆಳೀತಾ ಇದ್ದರು, ಆದರೆ ಇತ್ತೀಚೆಗೆ ಇದರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಡ್ರ್ಯಾಗನ್ ಫ್ರೂಟ್, ಇವತ್ತು ಪ್ರತಿಯೊಬ್ಬರೂ ಮಾತಾಡ್ತಾರೆ ಈ ಹಣ್ಣಿನ ಬಗ್ಗೆ, ಇದನ್ನೂ ಕೂಡ ಇವತ್ತು ಬೆಳೆದುಕೋಬೋದು. ಇನ್ನು ಬಾರ್ಬಡಾಸ್ ಚೆರ್ರಿ ಅಂತ ನೀವು ನೋಡಿರ್ತೀರ, ಚಿಕ್ಕ ಸೇಬಿನ ಗಾತ್ರದ ಹಣ್ಣುಗಳು, ವಿಟಮಿನ್ ಸಿ ತುಂಬ ಇರುತ್ತೆ. ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹಾಕ್ಕೊಂಬಿಟ್ರೆ ಮಕ್ಕಳಿಗೆ 6-8 ತಿಂಗಳವರೆಗೂ ಕೂಡ ನಿರಂತರವಾಗಿ ಹಣ್ಣು ಸಿಗ್ತಾ ಹೋಗುತ್ತೆ. ಹಾಗಾಗಿ ಜಮೀನಿನಲ್ಲಿ ಬಗೆ ಬಗೆಯ ಕಿರು ಹಣ್ಣುಗಳನ್ನು ಬೆಳೆಸ್ಕೊಳ್ಳೋದು ಆರೋಗ್ಯದ ದೃಷ್ಟಿಯಿಂದ, ಹಾಗೆ ಆದಾಯದ ದೃಷ್ಟಿಯಿಂದ ಖಂಡಿತವಾಗೂ ಒಳ್ಳೆಯದು.
0: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿ ರಂಗ, ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ, ಮೇವು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವ್.

ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಮಹಾರಾಜಕುಮಾರಿ ಕೃಷ್ಣಾಜಮಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಂಕೋಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರೀನಿಧಿ ಎಂ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ತೇಜಸ್ವಿನಿ.

0: ದೇಶ್ ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. अथ वार्ताः. अद्य नवदिल्ल्यां प्रधानमंत्री नरेन्द्र मोदी स्विट्जरलैंड देशस्य राष्ट्रपतिना गाय पार्मेलिन इत्यनेन सह द्विपक्षिक चर्चां करिष्यति. राष्ट्रपतिः पार्मेलिनः अद्य प्रातः वरिष्ठैः अधिकारिभिः व्यापारनेतृभिः च युतेन उच्चस्तरीय प्रतिनिधिसंघेन सह भारतस्य त्रिदिवसीयायाम् आधिकारिकयात्रायाम् आगमिष्यति. श्रीमोदी तथा राष्ट्रपतिः पार्मेलिनः च व्यापारनिवेशः, विज्ञानं, प्रौद्योगिकी, नवान्वेषणं, गतिशीलता, संस्कृतिः, जनसंपर्कः इत्यादिषु विस्तृतक्षेत्रेषु द्वैपाक्षिकसहयोगस्य प्रगतेः समीक्षां करिष्यतः. राष्ट्रपतिः द्रौपदी मुर्मुः, विदेशमंत्री डॉक्टर एस जयशंकरः अपि तेन सह मेलनं करिष्यतः. विदेशमंत्री डॉक्टर एस जयशंकरः अवदत् यत् भारतस्य सुरक्षायाः, क्षेत्रीय अखण्डतायाः च संकटस्य समये रूसदेशः अनेकविधैः भारतस्य पक्षे आसीत्. नवदिल्ल्यां 62वें म्यूनिख सुरक्षा सम्मेलने भाषमाणः विदेशमंत्री अवधानं दत्तवान् यत् यदा विश्वस्य अधिकांशः भागः भारतस्य अनन्तरं सैन्यशासनस्य समर्थनम् इच्छति स्म तदा रूसदेशः एकः देशः आसीत् येन सह भारतस्य सम्बन्धः अतीव उत्तमः आसीत्. सः अवदत् यत् भारतरसिया सम्बन्धाः परम्परया अनेकैः विधैः निर्मिताः सन्ति. सः अवदत् यत् अद्य द्वैपाक्षिकसम्बन्धः, आर्थिकसम्बन्धः च ततः परं विस्तृतः. डॉक्टर जयशंकरः अवदत् यत् द्वयोः देशयोः मध्ये सैन्यस्य, परमाणोः, अन्तरिक्षस्य च घटकाः सन्ति, अपि च व्यापारस्य, निवेशस्य महती मात्रापि अस्ति. संस्कृतवार्तायाः संस्करणमिदम् इदानीम् आकाशवाणीतः प्रसार्यते.
2: यात्रारताः अपि जगद्वृत्तान्तेन सह एकीभूताः तिष्ठन्तु. एक्स् पटले @AIRNewsAlerts इत्यनुगच्छन्तु. PB शब्दमाध्यमेन च आकाशवाणी वार्ताः शृण्वन्तु.
1: भारत कनाडा देशौ अद्य ओटावा नगरे प्रस्तावितस्य व्यापक आर्थिक सहभागित्व संधेः पंचम चरणीय वार्तालापं प्रारब्धवन्तौ. उभयोः 26,000-तमवर्षस्य अन्तपर्यन्तं व्यापार संधिं समापयितुं लक्ष्यमस्ति. द्वयोः देशयोः मुख्य वार्ताकाराणां नेतृत्वे पञ्चदिवसीयः चक्रः अस्मिन् मासे 9 दिनांकपर्यन्तं प्रचलिष्यति. पूर्वं गतमासस्य 18 दिनांके नवदिल्ल्यां परिसमाप्तम् अभवत्. अधुना अधिकारिणः अन्तिमस्वरूपे द्रुतगत्या प्रगतिं कर्तुं प्रणोदयन्. मार्गपरिवहन राजमार्गमन्त्रालयः अद्यारभ्य गुजरातराज्ये 2-दिवसीयस्य चिन्तनशिबिरस्य आयोजनं करिष्यति. अस्मिन् सम्मेलने केन्द्रस्य, राज्यानां, कार्यान्वयन अभिकरणानां च वरिष्ठप्रतिनिधयः सम्मिलिताः भविष्यन्ति, येन ते देशे राजमार्गस्य मूलसौकर्याणां विकासस्य, वितरणस्य च विषये प्रमुखविषयेषु चर्चां करिष्यन्ति. कार्मिक लोक अभियोग निवृत्ति वेतन मंत्री डॉक्टर जितेन्द्र सिंह अद्य नवदिल्ल्यां 17वें निवृत्ति वेतन न्यायालयस्य अध्यक्षता करिष्यति. कार्मिक लोक परिवाद निवृत्ति वेतन मंत्रालयः सूचितवान् यत् अतिवरिष्ठ निवृत्ति वेतन ग्रहीतानां, परिवार निवृत्ति वेतन ग्रहीतानां च दीर्घकालं यावत् विलंबितानां 790 यावत् परिवादानां निवारणं भविष्यति. फुटबॉल क्रीडायां गत विजेता मोहन बागान सुपर जायंट्स दलेन पंजाब एफसी इत्येतं दलं पेनाल्टी द्वारा चत्वारि त्रीणि अंकैः पराजित्य अन्तिमस्पर्धायां स्वस्थानं रक्षितम्।
3: नमस्कार, आकाशवाणी समाचार के साथ मैं प्रियंका अरोड़ा।
0: ಆಕಾಶವಾಣಿ ಮೈಸೂರು, ಸಮಯ ಸರಿಯಾಗಿ 7:20. ಇಂದು ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ಮಿಟಾ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟೊಮಾಲಜಿ ಬೆಂಗಳೂರು. ಒಂಬತ್ತು ಗಂಟೆಗೆ ನೆನಪಿನಂಗಳ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಹಿರಿಯ ಸಂಗೀತ ಶಾಸ್ತ್ರಜ್ಞರು ಹಾಗೂ ವಾಗ್ಗೇಯಕಾರರಾದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಚಿಟ್ಟಿಯಬಾಬು ಅವರ ವೀಣಾವಾದನ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ, ಪ್ರಸ್ತುತಿ ಬಿ ದಿಗ್ವಿಜಯ್ ಹಾಗೂ ಚಿನ್ಮಯಿ ಕೆಎಸ್. ಮಧ್ಯಾಹ್ನ 1:20 ಹಂಸಿನಿ ಎಸ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಾದ್ಯವೃಂದ ಪ್ರಸಾರವಾಗುತ್ತದೆ, ನಿರ್ದೇಶನ ಕೆಟಿ ಉದಯ್ ಕಿರಣ್ ಅವರದು. 8 ಗಂಟೆಗೆ ಯುವವಾಣಿ, ನೋಂಚೋಕ್ಯ ಸಮರ ಕಲೆಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿರುವ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಪ್ರವೀಣ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆ ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ, ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
8: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
9: ಏನಮ್ಮ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
10: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
9: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
11: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಜಂಟಿಯಾಗಿ ಆಯೋಜಿಸುವ ಎನ್ಎಲ್ಇಪಿಸಿ ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೀಷನ್, ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಗದಗ್ ಜಿಲ್ಲೆ ಉಪನಿರ್ದೇಶಕ ಆರ್ಎಸ್ ಬುರುಡಿ ಮಾರ್ಗದರ್ಶಿ ಶಿಕ್ಷಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ರಾಷ್ಟ ರಾಜಧಾನಿ ಹೊಸದಿಲ್ಲಿಯಲ್ಲಿ ಈ ತಿಂಗಳ 12ನೇ ತಾರೀಖಿನಿಂದ 3 ದಿನಗಳ ಕಾಲ ರಾಷ್ಟೀಯ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ನಡೆಯಲಿದೆ. ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್. ಪ್ರೇರಿತ ಸಂಶೋಧನೆಗಾಗಿ ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಮುಖ್ಯ ಉದ್ದೇಶ. ಮಾನಕ್ ಎಂದರೆ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸಿದ ತಮ್ಮ ನವೀನ ಮಾದರಿಗಳನ್ನು ಪ್ರದರ್ಶಿಸಲಿದ್ದಾರೆ. ವಿದ್ಯಾರ್ಥಿಯ ಆವಿಷ್ಕಾರದಲ್ಲಿ ಹೊಸತನ, ಸಾಮಾಜಿಕ ಉಪಯುಕ್ತತೆ, ಪರಿಸರ ಸ್ನೇಹಿ ಗುಣ, ಬಳಕೆದಾರ ಸ್ನೇಹಿತ್ವ, ಪ್ರಸ್ತುತ ಲಭ್ಯ ಪರಿಹಾರಗಳಿಗಿಂತ ಹೆಚ್ಚಿನ ಪ್ರಯೋಜನ ಹಾಗೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಆಧಾರದ ಮೇಲೆ ಈ ಮಾದರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗದುಗಿನ ಎಸ್ಎಂ ಕೃಷ್ಣನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12ರ ವಿಜ್ಞಾನ ಶಿಕ್ಷಕ ಹಾಗೂ ಮಾರ್ಗದರ್ಶಕರಾದ ಮಂಜಪ್ಪ ಕೆ ಹುಯಿಲ್ಗೋಳ್.
2: ಸ್ಕೂಲ್ ಜೋನ್ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅಂತೇಳಿ ಅಂದ್ರೆ ಶಾಲಾ ಪ್ರದೇಶದಲ್ಲಿ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅನ್ನ ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಬಳಸಿದ್ದೇವೆ, ಸೆನ್ಸಾರ್ ಗಳನ್ನು ಬಳಸಿದ್ದೇವೆ. ಸುರಕ್ಷಿತವಾಗಿ ಶಾಲಾ ಪಕ್ಕದಲ್ಲಿರತಕ್ಕಂಥ ರಸ್ತೆ ಒಳಗೆ ಯಾವುದೇ ಅಪಘಾತ ಆಗಬಾರದು ಮಕ್ಕಳಿಗೆ ರಾಷ್ಟಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇನ್ನೊಂದು ಮಾದರಿಯನ್ನ ತಯಾರಿಸಿದ್ದೇವೆ, ಅದು ಮಿಡ್ ಡೇ ಮೀಲ್ಸ್ ಸೇಫ್ಟಿ ಚೆಕ್ ಫಾರ್ ಸ್ಕೂಲ್ ಅಂತೇಳಿ. ಬಿಸಿ ಊಟ ತಯಾರಿಕೆಯಲ್ಲಿ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಟೆಂಪರೇಚರ್ ರೆಗ್ಯುಲೇಟರ್ ಅಂತೇಳಿ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ. ಜೊತೆಗೆ ಕೊಳೆತಿರ್ತಕ್ಕಂಥ ಪದಾರ್ಥದಿಂದ ಬರ್ತಕ್ಕಂಥ ಮೀಥೇನ್ ಗ್ಯಾಸ್ ಡಿಟೆಕ್ಷನ್ ಸೆನ್ಸಾರ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಿಂಗಾಗಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ, ಶುಚಿ ರುಚಿಯಾಗಿರ್ತಕ್ಕಂಥ, ಸುರಕ್ಷಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಇಲ್ಲಿ ಕೊಡಲು ಅವಕಾಶ ಆಗತೈತಿ. ಎರಡೂ ಮಾದರಿಗಳು 12, 13, 14ರಂದು ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಈ ಮಾದರಿಗಳು ಪ್ರದರ್ಶನಗೊಳ್ಳುತ್ತಿದ್ದೇವೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ.
0: ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ವನ್ಯಜೀವಿ ಸಪ್ತಾಹ 2026ರ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಿತು. ಬಂಡೀಪುರ ಸಫಾರಿ ಕ್ಯಾಂಪಸ್ನಲ್ಲಿ 37 ಜನ ಸಫಾರಿ ಸಿಬ್ಬಂದಿ ಹಾಗೂ 12 ಜನ ಶ್ವಾನದಳದ ಸಿಬ್ಬಂದಿ ಶ್ರಮದಾನ ಮಾಡಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶುಭಂ ಸಿಂಗ್ ತನ್ವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಹಾಗೂ ಗೋಪಾಲಸ್ವಾಮಿ ಬೆಟ್ಟವಲಯದ ಅರಣ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮೆಲುಕಾಮನಹಳ್ಳಿ ಆವರಣದಲ್ಲಿ 15 ಜನ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಮಾಡಿದರು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಓಟಗಾರರು ವನ್ಯಜೀವಿ ಜನಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಉದ್ಘಾಟಿಸಲು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳನ್ನು ಮೈಸೂರು ಜಿಲ್ಲಾಧಿಕಾರಿ ಹಾಗೂ ದಸರಾ ಮಹೋತ್ಸವದ ವಿಶೇಷಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಉತ್ಸವದ ಸ್ವಾಗತ ಸಮಿತಿ ಸದಸ್ಯರೊಂದಿಗೆ ಶ್ರೀಮಠಕ್ಕೆ ತೆರಳಿ ಅಧಿಕೃತ ಆಮಂತ್ರಣ ನೀಡಿ ಆಹ್ವಾನಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವರ್ಣಿತ್ ನೇಗಿ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಈ ತಿಂಗಳ 11ನೇ ತಾರೀಕು ವಿಧಿವತ್ ಉದ್ಘಾಟನೆಯಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತು ಒಂದು ನೋಟ. ಈಶಾನ್ಯ ಭಾರತ ಅಭಿವೃದ್ಧಿಯಿಂದ ದೂರ ಉಳಿದಿದ್ದಕ್ಕೆ ಕಾರಣ ಭೂಪ್ರದೇಶವಲ್ಲ, ದೂರವೇ ಕಾರಣ ಎಂದು ಹೇಳುತ್ತಾ ಬಂದ ನಿರ್ಲಕ್ಷ್ಯ ಧೋರಣೆ. ಬ್ರಾಡ್ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ ತಲುಪಿದವು. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ಜಮ್ಮು ಕಾಶ್ಮೀರದ ಕಥೆ ಇನ್ನೂ ದೀರ್ಘ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ ಪೂರ್ಣಗೊಳ್ಳಲು 28 ವರ್ಷಗಳೇ ಬೇಕಾದವು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೆನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ಟಿಬೆಟ್ ಸಹಯೋಗ ಮಂಚ್ ಹಾಗೂ ಟಿಬೆಟ್ ಪರ ಹೋರಾಟದ ಕೋರ್ ಗ್ರೂಪ್ ನಿಕಟಪೂರ್ವ ರಾಷ್ಟೀಯ ಸಹ ಸಂಯೋಜಕ ಅಮೃತ್ ಜೋಶಿ.
6: ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಇವತ್ತು ಸಂಪರ್ಕದ ಅಭಿವೃದ್ಧಿಯ ವಿಕಾಸದ ಒಂದು ಹೊಸ ಪರಿಭಾಷೆಯಾಗಿದೆ. ಗಡಿಭಾಗದ ಕೊನೆಯ ಹಳ್ಳಿವರೆಗೂ ಕೂಡ ಯಾವುದಾದರೂ ಒಂದು ಮಾದರಿಯ ಸಂಪರ್ಕ ಅಲ್ಲಿ ಸ್ಥಾಪಿತವಾದಲ್ಲಿ ಅದು ಆ ಪ್ರದೇಶವನ್ನ ದೇಶದ ಮುಖ್ಯವಾಹಿನಿಯ ಜೊತೆ ಜೋಡಿಸೋದರಲ್ಲಿ ಬಹಳ ದೊಡ್ಡದ ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಡಿಜಿಟಲ್ ಸಂಪರ್ಕಕ್ಕೂ ಕೂಡ ಇವತ್ತು ಅದನ್ನು ಬಳಸಬೇಕಾಗಿದೆ. ಜನರನ್ನ ಅವಕಾಶಗಳೊಂದಿಗೆ, ಗ್ರಾಮಗಳನ್ನು ಮಾರುಕಟ್ಟೆಯೊಂದಿಗೆ, ಅಥವಾ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶ ಇರಬಹುದು ಅಥವಾ ಶಿಕ್ಷಣದ ಅವಕಾಶ ಇರಬಹುದು ಅಥವಾ ದೇಶದ ಇತರ ಭಾಗಗಳ ಜನರನ್ನ ಈ ಪ್ರದೇಶಗಳನ್ನ ಅಥವಾ ಈ ಪ್ರದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋ ದೃಷ್ಟಿಯಲ್ಲಿರಬಹುದು. ಈ ರೀತಿ ಆರ್ಥಿಕತೆಗೆ ಹೊಸ ಅವಕಾಶಗಳನ್ನು ಜೋಡಿಸುವಂತಹ ಜೀವನಾಡಿಗಳಾಗಿ ಇವತ್ತು ಈ ಕನೆಕ್ಟಿವಿಟಿ ರೈಲ್ ಇರಬಹುದು, ರಸ್ತೆ ಇರಬಹುದು, ಸೇತುವೆಗಳಿರಬಹುದು ಅಥವಾ ಡಿಜಿಟಲ್ ಸಂಪರ್ಕವೇ ಅದು ಇವತ್ತು ಕಾರ್ಯನಿರ್ವಹಿಸುತ್ತೆ. ಈಶಾನ್ಯ ಭಾರತದ ಆ ಒಂದು ಕಠಿಣವಾದಂತಹ ಭೌಗೋಳಿಕ ಪರಿಸ್ಥಿತಿಯ ನಡುವೂ ಕೂಡ ಇವತ್ತು ರೈಲು ಮತ್ತು ರಸ್ತೆಯ ಸಂಪರ್ಕ ವಿಸ್ತಾರ ಆಗ್ತಿರೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ಬಹಳ ಮಹತ್ವವನ್ನು ತೋರಿಸುತ್ತೆ. ಫಲಿತಾಂಶ ಏನಂದ್ರೆ ದೂರ ಕಡಿಮೆ ಆದಂತೆ ಅವಕಾಶಗಳು ಹೆಚ್ಚುತ್ತವೆ, ಹೂಡಿಕೆಗಳು ಬರ್ತವೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಮುಖ್ಯವಾಗಿ ಆ ಭಾಗದ ಜನರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದು ಕೂಡ ಪಾಲಿದೆ ಅನ್ನೋದೊಂದು ಒಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಜನರಲ್ಲೂ ಕೂಡ ಬರುತ್ತೆ. ಇದು ವಿಕಸಿತ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆ ಆಗಿದೆ.
0: ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ 1966 ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಶಿಫಾರಸು ಅಂಗೀಕರಿಸಲ್ಪಟ್ಟ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲ್ಪಡುವ ದಿನ. ಖ್ಯಾತ ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿಯ ಡಾ ಶಿವಾಜಿ ಕಾಗಣಿಕರ್ ಅವರ ಸರ್ವೋದಯಚ ವಾಟ್ಸರು ಮರಾಠಿ ಭಾಷೆಯ ಆತ್ಮಚರಿತ್ರೆ ಹಾಗೂ ಗುಡ್ಡಗಾಡಿನ ಗಾಂಧಿ ಕನ್ನಡ ಜೀವನಚರಿತ್ರೆ ಕೃತಿಗಳನ್ನು ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಬಿಡುಗಡೆ ಮಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೆಚೂರ್ ಸೈಕ್ಲಿಂಗ್ ಸ್ಪರ್ಧೆಯ 100 ಕಿಲೋಮೀಟರ್ ಎಲೀಟ್ ಪುರುಷರ ವಿಭಾಗದಲ್ಲಿ ಕೃಷ್ಣಾ ನಾಯ್ಕೋಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾವ್ಯಾ ಮೂರ್ತಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ನಾಗರಹೊಳೆ ಕಾಡಿನ ಒಟ್ಟು ವಿಸ್ತೀರ್ಣ ಎಷ್ಟು ಸರ್? ಜೇಮ್ಸ್ ಕೇಳಿದ. ನಾಗರಹೊಳೆ ಒಟ್ಟು 643 ಚದರ ಕಿಲೋಮೀಟರ್ ವಿಸ್ತೀರ್ಣ ಇರುವ ಕಾಡು. ಕೊಡಗು ಮತ್ತು ಮೈಸೂರು ಎರಡೂ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ ಈ ಕಾಡಿನಲ್ಲಿ ನಾಗರಹೊಳೆ, ಕಲ್ಲಹಳ್ಳ, ವೀರನಹೊಸಳ್ಳಿ, ಮೇಟಿಕುಪ್ಪೆ, ತಿತಿಮತ್ತಿ, ಡಿಬಿಕುಪ್ಪೆ, ಅಂತರಸಂತೆ ಹೀಗೆ 7 ವಲಯಗಳನ್ನು ಗುರುತಿಸಲಾಗಿದೆ. ಸರಾಸರಿ 50-60 ಇಂಚುಗಳಷ್ಟು ಮಳೆ ಬೀಳುವ ಈ ಅರಣ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಪ್ರಮಾಣವನ್ನು ಅನುಸರಿಸಿ ವಿವಿಧ ಸ್ವರೂಪದ ಕಾಡುಗಳನ್ನು ಇಲ್ಲಿ ಕಾಣಬಹುದು. ಸೆಮಿ ಎವರ್ ಗ್ರೀನ್ ಅಂದರೆ ಅರೆ ನಿತ್ಯ ಹಸಿರು ಕಾಡುಗಳ ಕೆಲವು ಭಾಗಗಳು. ಎಲೆ ಉದುರುವ ತೇವದ ಕಾಡು ಮಾಯಿಸ್ಟ್ ಡೆಸಿಡಿಯಸ್, ಎಲೆ ಉದುರುವ ಒಣಕಾಡು ಡ್ರೈ ಡೆಸಿಡಿಯಸ್, ಕುರುಚಲು ಕಾಡು ಸ್ಕ್ರಬ್ ಜಂಗಲ್ ಹೀಗೆ ಅನೇಕ ಬಗೆಯ ಕಾಡುಗಳು ಇಲ್ಲಿವೆ. ಇವುಗಳ ಜೊತೆಗೆ ಭತ್ತದ ಗದ್ದೆಯಂತಹ ಹೊಡ್ಲು ಎಂಬ ಜೌಗು ಪ್ರದೇಶವೂ ಇಲ್ಲಿ ಕಂಡುಬರುವುದು ಒಂದು ವಿಶೇಷ. ಸಂಜೆ ಕಾಡಿನೊಳಗೆ ಹೋಗುವಾಗ ನೀವು ಅಲ್ಲಲ್ಲಿ ಹಡ್ಲುಗಳನ್ನು ಕಾಣಬಹುದು. ಪೂರ್ವದಲ್ಲಿ ಜನವಸತಿ ಇದ್ದ ಕಾಲಕ್ಕೆ ಈ ಹಡ್ಲುಗಳಲ್ಲೇ ಬೇಸಾಯ ಮಾಡ್ತಾ ಇದ್ರು. ಅನೇಕ ಕೆರೆ ಹೊಳೆಗಳಿರುವ ಈ ಅರಣ್ಯ ಕಾಡು ಪ್ರಾಣಿಗಳ ನೆಲೆಗೆ ಒಳ್ಳೆಯ ತಾಣ. ಹುಲಿ, ಚಿರತೆ, ಕಾಡುನಾಯಿಗಳಂತಹ ಬೇಟೆಗಾರ ಪ್ರಾಣಿಗಳು, ಆನೆ, ಕಾಟಿ, ಕಡವೆ, ಜಿಂಕೆ, ಕಾಡುಕುರಿ, ಕರಡಿ, ಹಂದಿ, ಕೆಂದಳಿಲು, ನರಿ, ನವಿಲು ಮೊದಲಾದ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. 100 ಬಗೆಯ ಪಕ್ಷಿಗಳಿಗೂ ಈ ಕಾಡು ಆಶ್ರಯ ನೀಡಿದೆ. ಅರಣ್ಯ ಇಲಾಖೆ ಕಾಡಿನ ರಕ್ಷಣೆಗೆ ಅಗತ್ಯವಾದ ಎಲ್ಲ ವ್ಯವಸ್ಥೆ ಹೊಂದಿಕೊಂಡಿದೆ. ರಾಷ್ಟ್ರೀಯ ಉದ್ಯಾನದ ಎಲ್ಲ ದಿಕ್ಕುಗಳಲ್ಲಿ ಆಂಟಿ ಪೋಚಿಂಗ್ ಅಂದರೆ ಬೇಟೆ ತಡೆಯ ಕಾವಲು ಪಡೆಗಳಿವೆ. ನಿರಂತರ ಗಸ್ತು, ಬೆಂಕಿ ತಡೆಗೆ ಕಾವಲು ಗೋಪುರಗಳು, ಸಂಪರ್ಕ ರಸ್ತೆ ಇವೆಲ್ಲ ಇದ್ದು ಕಾವಲಿಗೆ ಅನುಕೂಲವಾಗಿದೆ. ಕಾಡಿನ ಸುತ್ತ ಇರುವ ಗ್ರಾಮಸ್ಥರು ಸರಿಯಾದ ಸಹಕಾರ ನೀಡುತ್ತಿದ್ದಲ್ಲಿ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಕಾಡಿನೊಳಗೆ ವಾಸವಿದ್ದ ಅನೇಕ ಕುಟುಂಬಗಳು ಈಗಾಗಲೇ ಕಾಡಿನ ಹೊರಗೆ ಕಲ್ಪಿಸಲಾಗಿರುವ ಪುನರ್ವಸತಿ ಯೋಜನೆಯನ್ನು ಹೊಂದಿಕೊಂಡು ಹೊಸ ನೆಲೆ ಕಂಡುಕೊಂಡಿದ್ದಾರೆ. ಜನರ ಜೀವನದ ಸೌಲಭ್ಯದ ದೃಷ್ಟಿಯಿಂದಲೂ, ವನ್ಯಪ್ರಾಣಿಗಳ ನೆಮ್ಮದಿಯ ದೃಷ್ಟಿಯಿಂದಲೂ ಇದೀಗ ಕಾಡಿನಲ್ಲಿ ಉಳಿದುಕೊಂಡಿರುವ ಕುಟುಂಬಗಳಿಗೂ ಹೀಗೆ ನೆಲೆ ಕಲ್ಪಿಸುವುದು ಅಗತ್ಯವಾಗಿದೆ. ವನ್ಯಪ್ರಾಣಿಗಳ ನೆಮ್ಮದಿಯ ದೃಷ್ಟಿಯಿಂದ ಕಾಡಿನೊಳಗೆ ಹಾದು ಹೋಗುವ ರಸ್ತೆಯಲ್ಲಿ ಸಂಜೆ 6 ನಂತರ ಬೆಳಗಾಗುವವರೆಗೆ ವಾಹನ ಸಂಚಾರವನ್ನು ನಿಷೇಧಿಸಿರುವ ಮೊದಲ ಅರಣ್ಯ ಪ್ರದೇಶ ಇದೆ. ಕಳ್ಳಬೇಟೆ ನಿಯಂತ್ರಣದಲ್ಲಿದ್ದರೂ ಗ್ರಾಮಗಳತ್ತ ಸುಳಿಯುವ ಪ್ರಾಣಿಗಳನ್ನು ಕೊಲ್ಲುವುದು, ಬೇಸಿಗೆಯಲ್ಲಿ ಕಾಡಿಗೆ ಬೆಂಕಿ ಇಕ್ಕುವುದು, ಕಾಡಿಗೆ ಅತಿಕ್ರಮ ಪ್ರವೇಶ, ಜಾನುವಾರುಗಳನ್ನು ಅಟ್ಟುವುದು ಇಂತಹ ಸಮಸ್ಯೆಗಳು ಇನ್ನೂ ಇವೆ. ಕಟ್ಟುನಿಟ್ಟಾದ ನಿಯಮ ಪಾಲನೆ, ಅರಣ್ಯಗಳ ಮಹತ್ವದ ಬಗೆಗೆ ಜನಜಾಗೃತಿ, ಸಾರ್ವಜನಿಕರಿಗೂ ಶಾಲಾ ಮಕ್ಕಳಿಗೂ ತಿಳುವಳಿಕೆ ನೀಡುವುದು ಮೊದಲಾದ ಕ್ರಮಗಳಿಂದ ನಾಗರಹೊಳೆಯಂತಹ ಅಪೂರ್ವ ಪ್ರದೇಶಗಳನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸಿಡುವುದು ಅಗತ್ಯ. ಶ್ರೀಯುತ ಚಿನ್ನಪ್ಪನವರಂತಹ ಮಹನೀಯರು ವನ್ಯಜೀವಿ ಸಂರಕ್ಷಣೆಯ ಶಿಕ್ಷಣದ ಮೂಲಕ ಜನಜಾಗೃತಿ ಮೂಡಿಸುತ್ತಿರುವುದು ಬಹಳ ಪ್ರಶಂಸನೀಯವಾದ ಕೆಲಸ. ಅವರ ಜೊತೆಗೆ ನೀವುಗಳು ನಿಮ್ಮ ಪೋಷಕರು ಹಾಗೂ ಶಿಕ್ಷಕರೊಡನೆ ಕೈಜೋಡಿಸಿದ್ದೇ ಆದರೆ ಚಿನ್ನಪ್ಪ

0: ಅವರ ಶ್ರಮ ಸಾರ್ಥಕವಾಗುತ್ತದೆ. ಮಕ್ಕಳನ್ನು ಕಾಡಿನೊಳಕ್ಕೆ ಕರೆದೊಯ್ಯಲು ಸಂಜೆ 4 ಗಂಟೆಗೆ ವಾಹನ ಕಳುಹಿಸುವುದಾಗಿ ಹೇಳಿ ಹೊರಟ ಪೂವಯ್ಯನವರನ್ನು ಊಟ ಮಾಡದೆ ಎಲ್ಲಿಗ್ರಿ ಹೋಗೋದು ಎನ್ನುತ್ತಾ ಚಿನ್ನಪ್ಪ ತಡೆದು ನಿಲ್ಲಿಸಿದರು. ಗಾರ್ಡ್ ಸುಬ್ಬಯ್ಯ ಹೆಗಲಿಗೆ ಬಂದೂಕ ಏರಿಸಿ ಬಂದುದನ್ನು ಕಂಡ ಮಕ್ಕಳು ದಡದಡನೆ ಡಾರ್ಮಿಟ್ರಿಯಿಂದ ಹೊರಗೆ ಓಡಿಬಂದರು. ಬೆಳಗ್ಗೆ ನಡೆದು ಹೋದ ಹಾದಿಯ ವಿರುದ್ಧ ದಿಕ್ಕಿನಲ್ಲಿ ವಸತಿಗೃಹಗಳ ಹಿಂಭಾಗ ಕಾಡಿನತ್ತ ಸಾಗುವ ಕಚ್ಚಾ ರಸ್ತೆಯಲ್ಲಿ ಚಿನ್ನಪ್ಪ, ಪೂವಯ್ಯ ಮತ್ತಿತರರನ್ನು ಹಿಂಬಾಲಿಸಿ ಮಕ್ಕಳೆಲ್ಲ ನಡೆದು ಹೋದರು. ಚಿನ್ನಪ್ಪ ಕೈತೋರಿದ ಮರವನ್ನು ತೇಗದ ಮರ ಎಂದು ಸರಿಯಾಗಿಯೇ ಗುರುತಿಸಿದ ರಾಜೇಶ ಅದರ ವೈಜ್ಞಾನಿಕ ಹೆಸರನ್ನು ಕೇಳಿದಾಗ ನೋಟ್ ಪುಸ್ತಕ ತೆಗೀಬೇಕಾಯಿತು. ಊಟ ಮುಗಿಸಿದ ಮೇಲೆ 1/4 ಗಂಟೆ ಸಮಯ ಇತ್ತಲ್ಲ, ಬರೆದಿಟ್ಟುಕೊಂಡಿದ್ದರ ಕಡೆಗೆ ಕಣ್ಣು ಹಾಯಿಸೋಕೇನಾಗಿತ್ತು? ನಮ್ದೆಲ್ಲ ಅಷ್ಟೇ, ಬಿಡುವಿನ ಸಮಯದ ಉಪಯೋಗ ಅನ್ನೋದೇ ಗೊತ್ತಿಲ್ಲ. ಪರೀಕ್ಷೆ ಹತ್ತಿರ ಬಂದಾಗ ಪುಸ್ತಕದ ಧೂಳು ಹೊಡೆಯೋದು ಎಂದು ಚಿನ್ನಪ್ಪ ಟೀಕಿಸಿದ ಮೇಲೆ ಉಳಿದ ಮಕ್ಕಳಿಗೆಲ್ಲ ಚಿಂತೆ ಪ್ರಾರಂಭವಾಯಿತು. ಅಗಲವಾದ ಎಲೆಗಳಿದ್ದ ಇನ್ನೊಂದು ಚಿಕ್ಕ ಮರದತ್ತ ಚಿನ್ನಪ್ಪ ಕೈದೋರಿದಾಗ ಅದನ್ನು ತೇಗದ ಮರ ಎಂದೇ 4-6 ಮಕ್ಕಳು ಗುರುತಿಸಿದರು. ಅದು ತೇಗವಲ್ಲ ಎಂದ ಚಿನ್ನಪ್ಪ, ಆ ಮರದ ಎಲೆಗಳನ್ನು ಹೆಣೆದು ಊಟದ ಎಲೆಯಾಗಿ ಬಳಸುತ್ತಾರೆ ಗೊತ್ತಿಲ್ವೇ ಎಂದಾಗ ಅದು ಮುತ್ತುಗ ಎಂದು ಕೆಲವರಿಗೆ ಹೊಳೆಯಿತು. ಮರಗಳ ಪಟ್ಟಿಗೆ ಮುತ್ತುಗ ಮತ್ತು ಅದರ ವೈಜ್ಞಾನಿಕ ಹೆಸರು ಬೂಟಿಯಾ ಮಾನೋಸ್ಪರ್ಮ ಸೇರಿಕೊಂಡಿತು. ಬೇಸಿಗೆಯಲ್ಲಿ ಮುತ್ತುಗದ ಮರಗಳ ತುಂಬ ಕೆಂಪು ಹೂವಿನ ಶೃಂಗಾರ, ಆದ್ದರಿಂದಲೇ ಈ ಮರವನ್ನು ಫ್ಲೇಮ್ ಆಫ್ ದ ಫಾರೆಸ್ಟ್ ಎಂದೂ ಕರೆಯುತ್ತಾರೆ ಎಂದು ಮುತ್ತಣ್ಣ ತಿಳಿಸಿದರು. ಸುಮಾರು 200 ಮೀಟರ್ ದೂರದವರೆಗೆ ಬಯಲು ಪ್ರದೇಶ, ಮುಂದೆ ಎತ್ತರದ ದಿಬ್ಬ, ಅಲ್ಲಿಂದಾಚೆಗೆ ಕಾಡು, ನಡೆಯುವ ದಾರಿಯ ಆಚೆಚೆಯಲ್ಲೋ ವಿಶಾಲವಾದ ತೆರವು, ಎಲ್ಲೋ ಒಂದೊಂದು ಸಾಧಾರಣ ಎತ್ತರದ ಮರ. ತೆರವಿನ ಅಂಚಿನಲ್ಲಿ 10-6 ಜಿಂಕೆಗಳು ಮೇಯುತ್ತಿದ್ದವು. ಮಕ್ಕಳ ಖಾಕಿ ಸೈನ್ಯವನ್ನು ಬೆರಗಿನಿಂದ ಕ್ಷಣಕಾಲ ದಿಟ್ಟಿಸಿ ಇವರ್ಯಾರೋ ಅಪಾಯವಿಲ್ಲದ ಜನ ಎಂದು ನಿರ್ಲಕ್ಷಿಸಿ ಹಸಿರು ನೆಲದತ್ತ ಕಣ್ಣು ಹೊರಳಿಸಿದವು. ಮುಂದೆ ಹೋಗುತ್ತಿದ್ದ ಜಗದೀಶ್ ಸನ್ನೆ ಮಾಡಿ ತೋರಿದೆಡೆ ಒಂದೆರಡು ನವಿಲುಗಳು ಕಾಣಿಸಿದವು. ಅಲ್ಲೇ ಮುಂದೆ ಉದ್ದ ಗರಿಯಿದ್ದ ಮತ್ತೂ ಒಂದು ನವಿಲು ಕಾಣಿಸ್ತು. ಇವುಗಳಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಎಂದು ಚಿನ್ನಪ್ಪ ಕೇಳಿದಾಗ ಉದ್ದ ಗರಿ ಇರುವುದು ಗಂಡು ಎಂದು, ಗರಿ ಇಲ್ಲದವು ಹೆಣ್ಣುಗಳೆಂದು ಮಕ್ಕಳು ಉತ್ತರಿಸಿದರು. ನವಿಲುಗಳ ಮೈಬಣ್ಣವನ್ನು ಸರಿಯಾಗಿ ಪರಿಶೀಲಿಸಿ ನೋಡಿ, ಗಂಡಿನ ಉದ್ದವಾದ ಗರಿ ಶಾಶ್ವತವಾಗಿ ಇರೋದಲ್ಲ, ಉದುರಿ ಮತ್ತೆ ಹುಟ್ಟುವಂಥದ್ದು. ನೀವು ತೋರಿಸಿದ ಗಂಡು ನವಿಲಿನ ಹಾಗೆಯೇ ಗಾಢ ನೀಲಿ ನೇರಿಳೆಗಳ ಕುತ್ತಿಗೆ ಇರುವ ಇನ್ನೊಂದು ಗಂಡು ಪಕ್ಷಿ ಇದೆ, ಬಿಳಿ ಹೊಟ್ಟೆ ಮಬ್ಬು ಬೂದು ಬೆನ್ನಿನ ಪಕ್ಷಿ ಹೆಣ್ಣು ಎಂದು ಪೂವಯ್ಯ ತಿಳಿಸಿಕೊಟ್ರು. ಏರು ದಾರಿಯಲ್ಲಿ ನಡೆದು ಅವರು ಕಚ್ಚಾ ರಸ್ತೆಗಳ ಕೂಡು ಹಾದಿಯನ್ನು ತಲುಪಿದರು. ಬಲಗಡೆ ದಟ್ಟವಾಗಿ ಕಾಣುವ ಮರಗಳ ಗುಂಪಿನೆಡೆಗೆ ನಡೆದ ಚಿನ್ನಪ್ಪನವರನ್ನು ಹಿಂಬಾಲಿಸಿದರು. ಕಾಡಿನಂಚಿನಲ್ಲಿದ್ದ ಒಂದು ಮರದ ಬುಡದೆಡೆಗೆ ಚಿನ್ನಪ್ಪ ಕೈ ತೋರಿಸಿದರು. ಮರದ ಬೊಡ್ಡೆಯಲ್ಲಿ ನೆಲಕ್ಕೆ ಅಂಟಿಕೊಂಡಂತೆ ಚಿಕ್ಕದೊಂದು ಬಿಳಿಯ ಬಲೆ, ಅದರ ದುಂಡಗಿನ ಬಾಯಿ ತಕ್ಕಮಟ್ಟಿಗೆ ದೊಡ್ಡದಿದ್ದು ಸುರಂಗದಂತೆ ನೆಲದೊಳಕ್ಕೆ ಚಾಚಿಕೊಂಡ ಹಾಗಿತ್ತು. ಚಿನ್ನಪ್ಪ ಹುಡುಗನೊಬ್ಬನನ್ನು ಕರೆದು ಚಿಕ್ಕ ಕಡ್ಡಿಯಿಂದ ಬಲೆಯನ್ನು ಮುಟ್ಟುವಂತೆ ಹೇಳಿದರು. ಹಾಗೆ ಮಾಡಿದ ಕೂಡಲೇ ಬಲೆಯ ಬಾಗಿಲ ತುದಿಯಲ್ಲಿ ಜೇಡವೊಂದು ಕಾಣಿಸಿಕೊಂಡಿತು. ಕ್ಷಣಕಾಲ ನಿಂತು ಯಾವುದೋ ರಾಂಗ್ ನಂಬರ್ ಅಂದುಕೊಂಡೋ ಏನೋ ಮರೆಯಾಗಿ ಬಿಟ್ಟಿತು. ನೆಲದಲ್ಲಿ ಗೂಡು ಕಟ್ಟುವ ಜೇಡವನ್ನು ಇಲ್ಲಿ ನೋಡಿದ್ರಲ್ಲ, ಈಗ ಅಲ್ಲಿ ನೋಡಿ ಎನ್ನುತ್ತಾ ಚಿನ್ನಪ್ಪ ಮಕ್ಕಳ ಗಮನವನ್ನು ಮರಗಳತ್ತ ಸೆಳೆದರು. ಎರಡು ಮರಗಳ ನಡುವಣ ತೆರವಿನಲ್ಲಿ 4-5 ಅಡಿ ಅಗಲದ ಜೇಡರ ಬಲೆ ಇತ್ತು. ದೊಡ್ಡದೊಂದು ಜೇಡರ ಹುಳ ಬಲೆಯ ಕೇಂದ್ರದಲ್ಲಿ ಸ್ಥಾಪಿತವಾಗಿತ್ತು. ಬಲೆಯ ಅಂಚಿನಲ್ಲಿ ಸ್ಥಿರವಾಗಿ ನಿಂತಿದ್ದ ಚಿಕ್ಕ ಹುಳವೊಂದನ್ನು ತೋರಿಸಿದ ಚಿನ್ನಪ್ಪ ಇದೇನು ಅಂದರು. ಯಾರಿಗೂ ಅದೇನೆಂದು ತಿಳಿಯಲಿಲ್ಲ. ಹುಳ ಜೀವಂತವಾಗಿದ್ದು ಮೆಲ್ಲಗೆ ಓಡಾಡುವ ತವಕದಲ್ಲಿತ್ತು. ಜೇಡರ ಹುಳಕ್ಕೆ ಇದರ ಓಡಾಟದ ಸುಳಿವು ಸಿಕ್ಕಿರಲಿಲ್ಲ ಎಂದು ತೋರುತ್ತದೆ. ಇಲ್ಲದಿದ್ದರೆ ಅದನ್ನು ಸುಮ್ಮನೆ ಬಿಡುತ್ತಿತ್ತೆ. ಅದು ಹೋಗಲಿ, ಈ ಚಿಕ್ಕ ಹುಳ ಸಾಯುವುದಕ್ಕೆ ಇಲ್ಲಿಗೆ ಯಾಕೆ ಬಂತು? ಬಲೆಯಲ್ಲಿ ಸಿಕ್ಕಿಕೊಂಡಂತೆಯೂ ಕಾಣುವುದಿಲ್ಲವಲ್ಲ. ಈ ಚಿಕ್ಕ ಹುಳ ಬಲೆಯಲ್ಲಿ ಸಿಕ್ಕಿಕೊಂಡಿಲ್ಲ ಸರ್, ಸುಮ್ಮನೆ ಕೂತಿದೆ ಅಲ್ವಾ ಸರ್ ಎಂದು ಅಮೋಘ ಕೇಳಿದ. ಹೌದು, ಯಾಕೆ ಅಂದರೆ ಈ ಚಿಕ್ಕ ಹುಳವು ಜೇಡವೇ, ಇದು ಗಂಡು ಜೇಡ. ಗಮನಿಸಿ ನೋಡಿ, ಇಂಥ ಇನ್ನೂ ಒಂದೆರಡು ಜೇಡಗಳು ಇಲ್ಲೇ ಬಲೆಯ ಅಂಚಿನಲ್ಲಿ ಮೆಲ್ಲಗೆ ಸುಳಿದಾಡುತ್ತಿವೆ. ತಮಗಿಂತ 10-20 ಪಾಲು ದೊಡ್ಡ ಆಕಾರದ ಹೆಣ್ಣು ಜೇಡ ಅಂದರೆ ಈ ಬಲೆಯ ಯಜಮಾನಿಯನ್ನು ಒಲಿಸಿಕೊಳ್ಳುವುದಕ್ಕೆ ಇವುಗಳು ಪ್ರಯತ್ನ ಪಡ್ತಾ ಇವೆ. ಸ್ವಲ್ಪ ಏಮಾರಿದರೂ ಸಾಕು, ಹೆಣ್ಣು ಇವನ್ನು ಕಬಳಿಸಿಬಿಡುತ್ತದೆ. ಹೇಗೋ ಯಾವುದೋ ಒಂದು ಗಂಡು ಹುಳ ಯಜಮಾನಿಯನ್ನು ಒಲಿಸಿಕೊಳ್ಳಲು ಯಶಸ್ವಿಯಾಗುತ್ತದೆ. ಪ್ರಕೃತಿಯ ವೈಚಿತ್ರ್ಯ ಹೇಗಿದೆ ನೋಡಿ. ಇದೇ ವಿಸ್ತಾರದ ಇನ್ನೂ ಕೆಲವು ಜೇಡರ ಬಲೆಗಳು ಆಚೀಚೆ ಕಂಡವು. ಕ್ರಿಮಿಕೀಟಗಳ ಹತೋಟಿಯೇ ಅಲ್ಲದೆ ಕಾಡಿನಲ್ಲಿ ಜೇಡರ ಹುಳುವಿನ ಪಾತ್ರ ಇನ್ನೂ ಇದೆ. ಕೆಲವು ಹಕ್ಕಿಗಳು ತಮ್ಮ ಗೂಡು ಕಟ್ಟುವುದಕ್ಕೆ ಜೇಡರ ಬಲೆಯನ್ನು ತುಂಡರಿಸಿಕೊಂಡು ಒಯ್ಯುತ್ತವೆ. ಜೇಡಕ್ಕೇನೂ ಅಪಾಯ ಇಲ್ಲ, ಮತ್ತೆ ಬಲೆ ನೈದುಕೊಂಡ್ರಾಯ್ತು. ಜೇಡರ ಹುಳುಗಳಲ್ಲೂ ಹಲವು ಬಗೆ. ನೆಲದಲ್ಲೇ ಗೂಡು ಮಾಡುವ ಜೇಡ, ಮನೆಯ ಮೂಲೆ ಮುಡುಕುಗಳಲ್ಲಿ, ಬೀದಿಯ ದೀಪದ ಕಂಬದ ತಂತಿಗಳ ನಡುವೆ, ಕಾಡಿನ ದೊಡ್ಡ ಮರಗಳ ಎಡೆಯಲ್ಲಿ ಬಲೆ ನೈಯುವ ಜೇಡ, ಇವೆಲ್ಲ ಪ್ರಕೃತಿಯ ಇನ್ನೊಂದು ನೀತಿಯನ್ನು ನಮಗೆ ತಿಳಿಸುತ್ತಿವೆ.
1: ಕೆಳಗರೆ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ಕಾಡಿನಲ್ಲಿ ಅತಿ ಎತ್ತರವಾಗಿ ಬೆಳೆಯುವ ಸಸ್ಯವರ್ಗದ ಹುಲ್ಲು ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಬಿದಿರು. ಸಾಕಷ್ಟು ಉತ್ತರಗಳು ಬಂದಿದೆ. ಮೊದಲಿಗೆ ಮೈಸೂರು ಜಿಲ್ಲೆ ಹಾಗೂ ನಗರದಿಂದ ಬಂದಿರುವ ಪತ್ರಗಳು. ಡಾಕ್ಟರ್ ಆಶಾ ಎಸ್, ಶೋಭಾ ಎಸ್ಪಿ, ಎಂ ಆರ್ ವೆಂಕಟರಾಮ್, ಪ್ರೀತಾ ಜಿ ವಿ ರಾಮ್, ಪಾರ್ಥಸಾರಥಿ ಎಲ್ ಕೆ, ದೀಪಿಕಾ ಕೆ ಎನ್, ಎನ್ ಶಂಕರ್, ಎಂ ರಾಜು, ರಾಜೇಶ್ವರಿ ಸೊರಟೂರ್, ಜಯಶ್ರೀ, ಮಹೇಶ್ ಎಸ್, ಕೆ ಎಂ ಕಾವ್ಯ, ಹರ್ಷಿತಾ, ಪ್ರಭಾ ನಂಜುಂಡಸ್ವಾಮಿ, ಚಂದನ, ಪ್ರಭಾವತಿ ಹಾಗೂ ನಂಜುಂಡಸ್ವಾಮಿ, ಜಾಹ್ನವಿ ಕೆ ಆರ್, ಆರ್ ನರಸಿಂಹಯ್ಯ, ಡಾಕ್ಟರ್ ಮಹೇಶ್ ಎನ್, ದೀಕ್ಷಿತಾ ಮತ್ತು ರಾಹುಲ್, ಕೊಕ್ಕಡ ವೆಂಕಟರಮಣ ಭಟ್, ನಾಗಶ್ರೀ ಎಸ್, ಚರಣ್ ಪಿ, ಮಲ್ಲಿಕಾ ಎಂ ಪಿ, ಪಿ ದೇವರತ್ನ, ಭಗತ್ ಸುಪ್ರಭಾ ಎಂ, ಎಂ ಎ ಸವಿತಾ, ಸತ್ಯವತಿ ರಾಜಗೋಪಾಲ್, ಉಮಾಶಂಕರ್ ಸುತ್ತೂರು, ಬಿಎಲ್ ಶಿವಮೂರ್ತಿ, ಅಶ್ವಿನಿ ಆರ್ ಹಾಗೂ ಧೃತಿ ಶಂಕರ್, ಕಲಾಪ್ರಸಾದ್, ಯಮುನಾ ಚಪ್ಪೇರ, ರಾಘವೇಂದ್ರ ಪ್ರಸಾದ್, ಸರಸ್ವತಿ ಎಂ, ಪೂರ್ಣಿಮಾ, ಶ್ರೀನಿವಾಸ್, ಬಂಗಾರಮ್ಮ, ಮಯೂರ ಆರ್, ಸುಮಾ ಎಚ್ ಆರ್, ಅನಿಲ್ ಕುಮಾರ್ ಎಚ್ ಜೆ, ನಿತ್ಯಾ ಹೆಚ್ ಎ, ಸೋಸಲೆ ಮಹಾದೇವ ಶೆಟ್ಟಿ, ಬಿಟಿ ಪ್ರಭುಶಂಕರ್, ಬಿಎಂ ಚಿನ್ನಮಣಿ, ಎಂಜಿ ದಕ್ಷಿಣಾಮೂರ್ತಿ, ಲಿಖಿತಾಡಿ, ನಾಗಶ್ರೀ ಎಚ್ ಆರ್, ವೈಎಸ್ ಅಶೋಕ್, ವೆಂಕಟೇಶ್ ಎಚ್ ಎ, ಪವನ್ ಸಾಗರ್, ಚಿಕ್ಕಮಂಟಯ್ಯ, ಎಂಪಿ ರಾಜನಾಯ್ಕ, ಸುಂದರ್ರಾಜ್, ಕಣ್ಣೂರು ಗೋವಿಂದಾಚಾರಿ, ತುಳಸಿ ಮಾಲಾ ಕೆ ಆರ್, ಕಾಳಿಹುಂಡಿ ಶಿವಕುಮಾರ್, ಎಲ್ ಸ್ವರ್ಣಲತಾ, ರಮೇಶ್ ಪಿ ರಂಗಸಮುದ್ರ, ಎಚ್ ಎನ್ ವಿಶ್ವನಾಥ್, ಎಸ್ ಕೆ ಭಗವತಿ ಹಾಗೂ ವಲ್ಲಭಾವರು. ಇನ್ನು ಮಂಡ್ಯ ಜಿಲ್ಲೆಯಿಂದ ಬಿಕೆ ಭಾಗ್ಯ, ವಾಣಿ ಸಿಜೆ, ಪುಟ್ಟಸ್ವಾಮಿ, ಯಶಸ್ವಿನಿ ವೈಜೆ, ಕೆ ಈಶ್ವರ್, ರಾಧಾ ಎಸ್, ಎಚ್ ಜೆ ರಾಜಗೋಪಾಲ, ಆಶಾ ಬಿಸಿ, ಕೊಟ್ಟೂರಪ್ಪ, ರಾಧಾ ಹಿರಿಯಣ್ಣ, ಮಾಲಿನಿ, ಅಂಕುಶಾಪುರದಿಂದ ಪದ್ಮ ಹಾಗೂ ದೇವಲಿಂಗು, ರೇಡಿಯೋ ರಮೇಶ್, ರಮೇಶ್ ಆರ್, ಶಶಿಪ್ರಕಾಶ್ ಎನ್ ಆರ್, ಕ್ಯಾತನಹಳ್ಳಿ ಸೋಮಶೇಖರ್, ಶಾರದಮ್ಮ ಎಸ್ ಹಾಗೂ ಧನುಶ್ರೀ ಕೆ ಎಸ್ ಅವರು. ಇನ್ನು ಇತರೆ ಜಿಲ್ಲೆಗಳಿಂದ ಕೆ ಜಲಜಾ, ಸಿದ್ದೇಶ್ವರಪ್ಪ ಬಿಎಸ್, ಮಧುಶ್ರೀ ಶ್ರೀನಿವಾಸ, ಶ್ರೀಶೈಲ ಬಳವಾಟ, ಅಮ್ಮಣ್ಣಿ, ಲೀಲಾವತಿ, ನಮ್ರತಾ, ಸುಪ್ರೀತಾ ಹಾಗೂ ಹೇಮಂತ್ ರಾಜ್, ಚಿರಾಗ್ ದಾಮೋದರ ಹಾಗೂ ಕುತುಪಜೆ ದೇವಿ ಪ್ರಸಾದ್ ದಾಮೋದರ, ನಾರಾಯಣ ಎಂ ಭಟ್, ಸಿರಿ ಎಂ, ಹೇಮಲತಾ ಬಿಎಸ್, ಮನಮೋಹನ ಆರ್, ಪ್ರವೀಣ್ ಎಸ್ ನಾಯಕ್, ಸೌಮ್ಯ, ಪ್ರಶಾಂತ್ ಕೆಪಿ, ಆಕಾಶ್ ಮೋಹನ್ ಹಾಗೂ ಜಾನಕಮ್ಮ, ಮಾದಲಾಂಬಿಕಾ ನಿರಂಜನ್, ಕೃತಿಕ್ ವೈಯಾರ್ ಹಾಗೂ ಚೈತನ್ಯ ಬಿಟಿ, ಸುಬ್ಬಲಕ್ಷ್ಮಿ ಎಚ್ ಕೆ, ದೀಪಾ ಧರ್ಮೇಶ್, ಮರಿರಂಜ, ಎಂಎನ್ ಅಶೋಕ್ ಕುಮಾರ್, ಚಂದ್ರಮ್ಮ, ಟಿಸಿ ಬಸವರಾಜ, ಕಣ್ಣೂರಿನಿಂದ ಸುವರ್ಣ ಪ್ರಕಾಶ್, ಶಾರದಾ ದೊರೆಸ್ವಾಮಿ ಹಾಗೂ ಅಂಗಡಿ ಪ್ರಕಾಶ್ ಹಾಗೂ ಕೆಎಸ್ ರೂಪಾ ಅವರು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ನಾಲ್ವರು ಬಹುಮಾನ ವಿಜೇತರು ಮೈಸೂರಿನ ಮಹಾರಾಜ ಕಾಲೇಜಿನ ಡಾಕ್ಟರ್ ಎನ್ ಮಹೇಶ್, ಮೈಸೂರಿನ ವೆಂಕಟೇಶ್ ಹೆಚ್ ಎ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಲ್ಲಿನಾಥಪುರದ ಮಾಲಿನಿ ಹಾಗೂ ಕೊಡಗು ಜಿಲ್ಲೆ ಕುಶಾಲನಗರ ಕುಡುಮಂಗಲದ ಹೇಮಲತಾ ವಿಎಸ್ ಅವರು. ಈ ನಾಲ್ವರು ಬಹುಮಾನ ವಿಜೇತರಿಗೆ ಹಾರ್ದಿಕ ಅಭಿನಂದನೆಗಳು. ಇನ್ನು ಈ ವಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ, ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಯಾವ ಮರವನ್ನ ಕರೀತಾರೆ? ಪ್ರಶ್ನೆ ಮತ್ತೊಮ್ಮೆ, ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಯಾವ ಮರವನ್ನ ಕರೀತಾರೆ? ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಶ್ರೋತೃಗಳೇ, ಒಂದು ಬದಲಾವಣೆಯನ್ನು ಗಮನಿಸಬೇಕು. ನಮ್ಮ ಈ ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ ಇನ್ನು ಮುಂದೆ ಶುಕ್ರವಾರಕ್ಕೆ ಬದಲಾಗಿ ಪ್ರತಿ ಸೋಮವಾರ ಬೆಳಗ್ಗೆ 7:15 ಪ್ರಸಾರ ಆಗುತ್ತೆ. ಉತ್ತರವನ್ನ ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ವಿಳಾಸ repl@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದಿರಬೇಕು. ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ತಲುಪಿಸುತ್ತಾರೆ.
2: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿ ಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್.

0: ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂ ವಿಸ್ತೀರ್ಣದ 4% ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
2: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:31. ಈಗ ಸೇವಾವಾಹಿನಿ. ಮೈಸೂರು ದಸರಾ 2026 ರೈತ ದಸರಾ ಕಾರ್ಯಕ್ರಮದ ನಿಮಿತ್ತ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಗರದ ಜೆಕೆ ಮೈದಾನದಲ್ಲಿ ಇದೇ ತಿಂಗಳ 17 ರಾಜ್ಯಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಹಾಗೂ 18 ವಿವಿಧ ಉತ್ಕೃಷ್ಟ ತಳಿಯ ರಾಜ್ಯಮಟ್ಟದ ಶ್ವಾನ ಪ್ರದರ್ಶನವನ್ನು ಏರ್ಪಾಟು ಮಾಡಲಾಗಿದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಉತ್ತಮ ಶ್ವಾನಗಳಿಗೆ ತಳಿವಾರು ಬಹುಮಾನ ಮತ್ತು ಪ್ರಮಾಣಪತ್ರ ವಿತರಣೆ ಹಾಗೂ ಅತಿ ಹೆಚ್ಚು ಹಾಲು ಕರೆಯುವ ರಾಸುಗಳಿಗೆ ನಗದು ಬಹುಮಾನವನ್ನು ನೀಡಲಾಗುವುದು. 17 ಹಾಗೂ 18 ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ಅವರ ಶ್ವಾನ ಹಾಗೂ ರಾಸುಗಳ ವಿವರದೊಂದಿಗೆ ನೋಂದಣಿ ಮಾಡಿಕೊಳ್ಳುವಂತೆ ಸಹಕಾರ್ಯದರ್ಶಿ ರೈತ ದಸರಾ ಉಪಸಮಿತಿ ಇವರಿಂದ ಬಂದಿರುವ ಪ್ರಕಟಣೆ ತಿಳಿಸುತ್ತದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಜನಸಾಮಾನ್ಯರು, ಇತಿಹಾಸ ಆಸಕ್ತರು ಹಾಗೂ ಪ್ರವಾಸಿಗರಿಗೆ ಮೈಸೂರಿನ ಇತಿಹಾಸ, ಪಾರಂಪರಿಕ ಕಟ್ಟಡಗಳ ಹಿನ್ನೆಲೆ, ಪ್ರಾಮುಖ್ಯತೆ ಹಾಗೂ ವಾಸ್ತುಶಿಲ್ಪ ಶೈಲಿಯ ಮಹತ್ವದ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶದಿಂದ ಇದೇ ತಿಂಗಳ 15 ಪಾರಂಪರಿಕ ನಡಿಗೆ, 16 ಪಾರಂಪರಿಕ ಸೈಕಲ್ ಸವಾರಿ ಮತ್ತು 17 ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗಾ ಸವಾರಿಯನ್ನ ಮೈಸೂರಿನ ಪುರಭವನದಲ್ಲಿ ಬೆಳಗ್ಗೆ 7 ಆಯೋಜಿಸಲಾಗಿದೆ. ಪಾರಂಪರಿಕ ನಡಿಗೆಗೆ ವಿದ್ಯಾರ್ಥಿಗಳು, ಪುರುಷರು ಹಾಗೂ ಮಹಿಳೆಯರು ಭಾಗವಹಿಸಬಹುದು. ಮೊದಲು ನೋಂದಣಿ ಮಾಡಿಕೊಳ್ಳುವ 300 ಆಸಕ್ತರಿಗೆ ಮಾತ್ರ ಪಾರಂಪರಿಕ ನಡಿಗೆಯಲ್ಲಿ ಅವಕಾಶ ಮಾಡಿಕೊಡಲಾಗುವುದು. ಪಾರಂಪರಿಕ ಸೈಕಲ್ ಸವಾರಿಗೆ ವಯೋಮಿತಿ 15-50 ವಿದ್ಯಾರ್ಥಿಗಳು, ಪುರುಷರು ಹಾಗೂ ಮಹಿಳೆಯರು ಭಾಗವಹಿಸಬಹುದು. ಮೊದಲು ನೋಂದಣಿ ಮಾಡಿಕೊಂಡ 100 ಆಸಕ್ತರಿಗೆ ಈ ಸೈಕಲ್ಗಳನ್ನು ನೀಡಲಾಗುವುದು. 100 ನೋಂದಣಿ ಆದ ನಂತರದಲ್ಲಿ ಆಸಕ್ತರು ತಮ್ಮ ಸ್ವಂತ ಸೈಕಲನ್ನು ತಂದು ಇದರಲ್ಲಿ ಭಾಗವಹಿಸಬಹುದು. ಪಾರಂಪರಿಕ ಉಡುಗೆಯಲ್ಲಿ ದಂಪತಿಗಳಿಗಾಗಿ ಪಾರಂಪರಿಕ ಟಾಂಗಾ ಸವಾರಿ. ಮೊದಲು ನೋಂದಣಿ ಮಾಡಿಕೊಳ್ಳುವ 50 ಮಾತ್ರ ಅವಕಾಶ ನೀಡಲಾಗುವುದು. ವಯೋಮಿತಿ 25-55 ಎಂದು ಪ್ರಕಟಣೆ ತಿಳಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-24-4671. ಇದುವರೆಗೂ ಸೇವಾವಾಹಿನಿ ಕೇಳುತ್ತಿದ್ದರೆ ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಪಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಪಾರ್ಮೆಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2024-25ರಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ಸರಕುಗಳ ದ್ವಿಪಕ್ಷೀಯ ವ್ಯಾಪಾರ 8.66 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಇದರಲ್ಲಿ ಭಾರತದಿಂದ ರಫ್ತು 4.22 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರುಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25

0: ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಇರಾನ್ ಸೇನೆಯ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ, ಅಮೆರಿಕದೊಂದಿಗಿನ ಇತ್ತೀಚಿನ ಸಂಘರ್ಷದ ನಂತರ ಇರಾನ್ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ. ಈ ಸಂಘರ್ಷವು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ಇರಾನ್ ಈಗಾಗಲೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಗಾಯಿ ಮಾತನಾಡಿ, ಇರಾನ್ ಪ್ರಸ್ತುತ ಹಾರ್ಮೋಸ್ ಜಲಸಂಧಿಯ ವಿಷಯದ ಮೇಲೆ ಗಮನಹರಿಸಿದೆ. ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖವಾದ ಈ ಜಲಮಾರ್ಗದಲ್ಲಿ ಭದ್ರತೆಯನ್ನು ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030 ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಾಂಡಾ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು. ವೇಳೆ ಸರಿಯಾಗಿ 7:45:10. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಜೀವಕ್ಕೆ ಜೀವ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರು ಹಾಡಿರುವ ಗೀತೆ. ಸಾಹಿತ್ಯ ಜಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
4: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
3: ಹೆಡ್ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
5: ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ RN ಜಯಗೋಪಾಲ್ ಅವರ ಗೀತೆ ಕಸ್ತೂರಿ ನಿವಾಸ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ PB ಶ್ರೀನಿವಾಸ್ ಹಾಗೂ PB ಸುಶೀಲಾ.

ಜೀವನ ಚಕ್ರ ಚಿತ್ರಕ್ಕಾಗಿ ಜೆ ಉದಯ ಶಂಕರ್ ಅವರು ಬರೆದಿರುವ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ.

0: ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ ವಾಣಿ.
1: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್, ಇವುಗಳ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಣ ದ್ರಾಕ್ಷಿ ಅತ್ಯಂತ ಸಿಹಿಯಾಗಿದ್ದು ಅಬಾಲ ವೃದ್ಧರಿಗೂ ಪ್ರಿಯವಾಗಿದೆ. ಸುಲಭವಾಗಿ ಜೀರ್ಣವಾಗಿ ದೇಹಗತವಾಗುತ್ತೆ. ಶೀತ ಗುಣವನ್ನು ಹೊಂದಿರುವುದರಿಂದ ಪಿತ್ತ ಹಾಗೂ ಉಷ್ಣ ಸಂಬಂಧಿತ ವ್ಯಾಧಿಗಳಲ್ಲಿ ಉಪಯುಕ್ತವಾದ ಮನೆಮದ್ದು ಇದು. ಅಂಗೈಯಂಗಾಲುಗಳಲ್ಲಿ ದಾಹ, ಹೆಚ್ಚು ಬಾಯಾರಿಕೆ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್, ಇವುಗಳಲ್ಲಿ ಒಣದ್ರಾಕ್ಷಿ ಉತ್ತಮ ಮನೆಮದ್ದು. ಒಣದ್ರಾಕ್ಷಿಯಲ್ಲಿರುವ ಇನ್ನೊಂದು ಉಪಯುಕ್ತ ಅಂಶ ಅಂದ್ರೆ ಸ್ನಿಗ್ಧ ಗುಣ ಅಂತ ಆಯುರ್ವೇದ ಹೇಳುತ್ತೆ. ದಿನನಿತ್ಯ ದೇಹದಲ್ಲಿ ಜೀವಕೋಶಗಳ ಕಾರ್ಯಕ್ಷಮತೆ ಕಡಿಮೆಯಾಗುತ್ತೆ, ಸವಕಳಿ ಉಂಟಾಗುತ್ತೆ ಹಾಗೂ ಜೀವಕೋಶಗಳು ಮೃತವಾಗುತ್ತೆ. ಇದೊಂದು ಸಹಜ ಪ್ರಕ್ರಿಯೆ. ಈ ರೀತಿ ದುರ್ಬಲವಾದ ಶರೀರಕ್ಕೆ ಚೇತನ ತುಂಬಲು ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿದಿನ ಒಂದೆರಡಾದರೂ ಒಣದ್ರಾಕ್ಷಿಯನ್ನು ಸೇವಿಸುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು. ಶರೀರಕ್ಕೆ ಪೋಷಣೆ ನೀಡಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಈ ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಮಲಬದ್ಧತೆಗೆ ಈ ಒಣ ದ್ರಾಕ್ಷಿ ಅತ್ಯಂತ ಉತ್ತಮವಾದ ಮನೆಮದ್ದು. 8-10 ಒಣ ದ್ರಾಕ್ಷಿಗಳನ್ನ ರಾತ್ರಿ ಪೂರ ನೆನೆಸಿ ನಂತರ ಮುಂಜಾನೆ ಚೆನ್ನಾಗಿ ಹಿಸುಕಿ ಪ್ರತಿನಿತ್ಯ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೋಡಂಬಿ. ಗೋಡಂಬಿಯು ಉಷ್ಣ ಗುಣವನ್ನು ಹೊಂದಿದೆ. ಆದ್ದರಿಂದ ಉಷ್ಣ ಪ್ರಕೃತಿ ಇರುವವರು ಅಂದ್ರೆ ಕೈಕಾಲು ಒಡೆಯುವುದು, ಅಂಗೈ ಅಂಗಾಲುಗಳಲ್ಲಿ ಉರಿ, ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಉಪಯೋಗಿಸದೇ ಇರುವುದೇ ಸೂಕ್ತ. ಉಪಯೋಗಿಸಿದರೂ ಸಹ ಒಂದೆರಡನ್ನು ಮಾತ್ರ ಒಮ್ಮೆಗೆ ಸೇವಿಸಬೇಕು. ಆರೋಗ್ಯವಂತರು ಸಹ ಗೋಡಂಬಿಯನ್ನು ಹೆಚ್ಚಾಗಿ ಉಪಯೋಗಿಸದೆ ಒಮ್ಮೆಗೆ 5-6 ಗೋಡಂಬಿಗಳನ್ನು ಮಾತ್ರ ಸೇವಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ಸಿಹಿ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಗೋಡಂಬಿ ಉಷ್ಣವಾಗಿರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಸುಲಭವಾಗಿ ಸಿಹಿ ಪದಾರ್ಥಗಳನ್ನು ಪಚಯನ ಮಾಡಲು ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ರುಚಿಯನ್ನೂ ಹೆಚ್ಚಿಸುತ್ತೆ, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುವ ಕಾರಣ ಸಿಹಿ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಬಳಸ್ತಾರೆ. ಹೊಟ್ಟೆ ಉಬ್ಬರಿಸುವುದು, ಹೊಟ್ಟೆಯಲ್ಲಿ ಗಾಳಿ ತುಂಬಿದಂತಾಗುವುದು ಇಂತಹ ಲಕ್ಷಣಗಳಿದ್ದರೆ ಗೋಡಂಬಿಯು ತನ್ನ ಅನುಲೋಮಕ ಗುಣದಿಂದ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೃಷ ದೇಹಿಗಳಿಗೆ ಇದೊಂದು ಅತ್ಯಂತ ಪೋಷಕಾಂಶಯುಕ್ತ ಆಹಾರ. ಪುರುಷರ ನರದೌರ್ಬಲ್ಯ, ಮೂಲವ್ಯಾಧಿಗಳಲ್ಲೂ ಸಹ ಇದೊಂದು ಉತ್ತಮ ಪಥ್ಯ. ಇನ್ನೊಂದು ಒಣಹಣ್ಣು ಉತ್ತತ್ತಿ. ಒಣ ಖರ್ಜೂರವನ್ನ ಉತ್ತತ್ತಿ ಅಂತ ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಇದನ್ನ ಕಾರಿಕಾಯಿ ಅಂತಲೂ ಕರೀತಾರೆ. ಸಿಹಿಯಾದ ರುಚಿಯನ್ನು ಹೊಂದಿದ್ದರೂ ಸಹ ಮಧುಮೇಹಿಗಳು ಮಿತವಾಗಿ ಇದನ್ನ ಬಳಸಬಹುದು. ಗುರುಗುಣವನ್ನು ಹೊಂದಿರುವುದರಿಂದ ಸುಲಭವಾಗಿ ಇದು ಜೀರ್ಣ ಆಗಲ್ಲ. ಆದ್ದರಿಂದ ಒಮ್ಮೆಗೆ 2-3 ಉತ್ತತ್ತಿಗಳನ್ನು ಮಾತ್ರ ಸೇವಿಸಬೇಕು. ಅಜೀರ್ಣವಾಗಿದ್ದಾಗ ಉತ್ತತ್ತಿಯನ್ನು ಸೇವಿಸಬಾರದು. ಉತ್ತತ್ತಿಯು ಹೃದಯ ಹಾಗೂ ಮೆದುಳಿಗೆ ಬಲಕಾರಕ. ಕಫವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಶ್ರಮದ ಕೆಲಸದ ನಂತರ ಉತ್ತತ್ತಿಯನ್ನು ಸೇವಿಸಿದರೆ ದೇಹಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳ ಮರುಪೂರಣ ಆಗುತ್ತೆ. ರಕ್ತಾಲ್ಪತೆಯಿಂದ ತಲೆ ತಿರುಗುವುದು, ಸುಸ್ತು ಈ ಲಕ್ಷಣಗಳಿದ್ದರೆ ನಿಯಮಿತವಾಗಿ ಉತ್ತತ್ತಿ ಸೇವಿಸುವುದು ಸೂಕ್ತ. ಅನೀಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಇದ್ದವರಿಗೆ ಉತ್ತತ್ತಿ ಒಂದು ಉತ್ತಮವಾದ ಮನೆಮದ್ದು. ಬಾದಾಮಿ. ವಾತವ್ಯಾಧಿಗಳಲ್ಲಿ ಅಂದ್ರೆ ಕೀಲು ನೋವಿರುವಂತರಲ್ಲಿ, ವಾತ ಪ್ರಕೃತಿ ಇರುವಂತಹವರಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಇದನ್ನ ಸಂಸ್ಕೃತದಲ್ಲಿ ಅದಕ್ಕೆ ವಾತಾದ ಅಂತಲೇ ಕರೀತಾರೆ. ಇದು ಮಧುರ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿರುವುದರಿಂದ ದೇಹದ ವಾತದ ಅಂಶಗಳನ್ನು ಕಡಿಮೆ ಮಾಡಿ ಸ್ಕೀಲ್ ನೋವು, ಮೈಕೈ ನೋವು ಇಂತಹ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಬಾದಾಮಿ ಇಂಥವರಲ್ಲಿ ಸೂಕ್ತವಾದ ಮನೆಮದ್ದು. ನರದೌರ್ಬಲ್ಯದಂತಹ ವ್ಯಾಧಿಗಳಲ್ಲೂ ಸಹ ಇದು ಅತ್ಯುತ್ತಮವಾದ ಪಥ್ಯ. ಕೃಷ ವ್ಯಕ್ತಿಗಳಿಗೆ ದೇಹದ ತೂಕ ಹೆಚ್ಚಾಗಲು ಬಾದಾಮಿ ಸಹಕಾರಿ. ಇದರ ತೈಲವನ್ನ ಸೌಂದರ್ಯವರ್ಧಕಗಳಾಗಿ ಮುಖದ ಮೇಲೆ ಕಪ್ಪು ಕಲೆಗಳಿದ್ರೆ ನಿವಾರಿಸಲು ಸಹ ಬಳಸಬಹುದು. ಇನ್ನೊಂದು ಒಣಹಣ್ಣು ಅಕ್ರೋಟ್. ಇದು ಹೊರಗೆ ಗಟ್ಟಿ ಹೊದಿಕೆಯನ್ನು ಹೊಂದಿದ್ದು ಒಳಗೆ ಮೃದುವಾದ ತಿರುಳನ್ನು ಹೊಂದಿದೆ. ಈ ತಿರುಳು ನೋಡಲು ಮಾನವನ ಮೆದುಳಿನ ಆಕಾರವನ್ನೇ ಹೊಂದಿದೆ. ಆದ್ದರಿಂದ ಇದು ನರದೌರ್ಬಲ್ಯ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಉತ್ತಮ ಪಥ್ಯ. ಹೃದಯಕ್ಕೂ ಸಹ ಇದು ಬಲ ನೀಡುತ್ತೆ. ಬಾಣಂತಿಯರಲ್ಲಿ ಎದೆ ಹಾಲು ಕಡಿಮೆ ಆಗಿದ್ದರೆ ಅಕ್ರೋಟ್ ಪುಡಿಯನ್ನ ಹಾಲದೊಂದಿಗೆ ಸೇವಿಸಬಹುದು. ಅಕ್ರೋಟ್ನಲ್ಲಿ ಎಣ್ಣೆಯ ಅಂಶವಿದ್ದು ಅದು ಹೊಟ್ಟೆಯಲ್ಲಿನ ಜಂತುಹುಳುಗಳನ್ನು ಸಹ ನಿವಾರಣೆ ಮಾಡುತ್ತೆ. ಹೀಗೆ ಒಣಹಣ್ಣುಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಸುಲಭವಾಗಿ ಪಚನವಾಗಲು ಸಹ ಸಹಕಾರಿಯಾಗಿವೆ. ಜೊತೆಗೆ ಒಂದಷ್ಟು ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಿಯಮಿತವಾಗಿ ಉಪಯೋಗಿಸಬಹುದು. ಒಣಹಣ್ಣುಗಳನ್ನು ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಡ್ರೈ ಫ್ರೂಟ್ಸ್ನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ವೇಳೆ ಸರಿಯಾಗಿ 8:35:15. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಯುಕ್ತ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ. ಸಂಗೀತ ನಿರ್ದೇಶಕರು ಸಂಗೀತಂ ಶ್ರೀನಿವಾಸರಾವ್.

ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ ನಿರ್ದೇಶನದಲ್ಲಿಯೇ ಚಿ ಉದಯಶಂಕರ್ ಅವರ ಮತ್ತೊಂದು ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಮತ್ಸರ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ಅವರು ಬರೆದಿರುವ ಗೀತೆ ಸಂಗೀತ ರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮಕ್ಕಳೇ ದೇವರು ಚಿತ್ರಕ್ಕಾಗಿ RN ಜಯಗೋಪಾಲ್ ಅವರು ಬರೆದಿರುವ ಗೀತೆ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ.
5: ಹೇಳಲು ಸುಮ್ಮನೆ ನಲ್ಲಿಯುತ್ತು ಗೋಪಿಗೆ ಓಡಲೇ ಮುದದಿಂದ.

ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರ ಗೀತೆ, ಮತ್ತೆ ವಸಂತ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು ಈ ಬೆಳಗ್ಗೆ 9:20.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಈ ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ, ಮೇವು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವೈಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ವೇಳೆ ಸರಿಯಾಗಿ 9:00.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ವೈಣಿಕ ವಿದ್ವಾಂಸರು, ಸಂಗೀತ ತಜ್ಞರು ಹಾಗೂ ವಾಗ್ಗೇಯಕಾರರೂ ಆದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ.
3: ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ನಮ್ಮ ದೇಶದ ಸುಪ್ರಸಿದ್ಧ ವೈಣಿಕರು, ಗಾಯಕರು, ವಾಗ್ಗೇಯಕಾರರು, ಸಂಗೀತ ಶಾಸ್ತ್ರಜ್ಞರು ಹಾಗೂ ಚಿಂತಕರೂ ಆದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರು ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ. ಮೈಸೂರು ಆಕಾಶವಾಣಿ ಪರವಾಗಿ ಹಾಗೆ ನಮ್ಮ ಕೇಳುಗರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸರ್.
4: ತುಂಬಾ ಧನ್ಯವಾದಗಳು.
3: ವಿಶ್ವೇಶ್ವರನ್ ಸರ್, ತಮ್ಮನ್ನ ನೋಡಿದಾಗ್ಲೆಲ್ಲ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಪ್ರಶ್ನೆ ಅಂತಂದ್ರೆ, ನಿಮ್ಮ ಒಂದು ಗಂಭೀರವಾದ ಸ್ವಭಾವ, ಆ ಗಾಂಭೀರ್ಯ ನೋಡಿದ್ರೆ ತಕ್ಷಣ ಮಾತಾಡಕ್ಕಾಗಲ್ಲ ಯಾರಿಗಾರು, ಒಂದು 10 ಸಾರ್ತಿ ಯೋಚನೆ ಮಾಡಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು ಆ ಗಾಂಭೀರ್ಯ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ, ಅದಕ್ಕೆ ಆ ಒಂದು ಶಕ್ತಿ ಇದೆ. ಹಾಗೆ ನೀವು ಚಿಕ್ಕ ವಯಸ್ಸಿನಲ್ಲೂ ಹೀಗೆ ಇದ್ರ ಸರ್?
4: ಈ ಮಾತುಗಳೆಲ್ಲ ನಿಮ್ಮ ಅವತಾರಿದ ಮಾತು ಅಷ್ಟೇನೆ. ಆದ್ರ ಜೊತೆಗೆ ಹೇಳಬೇಕು ಅಂತಂದ್ರೆ, ನಾನು ಚಿಕ್ಕಂದಿನಲ್ಲೂ ಸ್ವಲ್ಪ ಹೀಗೇನೆ. ನಾನು ನನಗನ್ಸತ್ತೆ ಈ ಗಾಂಭೀರ್ಯ ಅಂತ ನೀವು ಏನು ಸಂತೋಷ ಪಡ್ತಾ ಇದ್ದೀರಿ, ಅದು ಬಹುಶಃ ಕರ್ನಾಟಕ ಸಂಗೀತದ ಸ್ವಭಾವದ ಗಾಂಭೀರ್ಯದ ಪ್ರತಿಬಿಂಬ ಅಂತ ನನಗನ್ಸುತ್ತೆ.
3: ಖಂಡಿತ.
4: ಆಕಾಶವಾಣಿ ನನ್ನನ್ನು ಅನೇಕವಾಗಿ ನನ್ನ ವೀಣೆ ಕಾರ್ಯಕ್ರಮಗಳಲ್ಲಿ, ನನ್ನ ಗಾಯನ ಕಾರ್ಯಕ್ರಮಗಳಲ್ಲಿ ಮತ್ತು ಫ್ಯೂಚರ್ ಪ್ರೋಗ್ರಾಮ್ಸ್ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತಮ್ಮನ್ನು ಸಂಪರ್ಕಿಸ್ತಾ ಇದ್ದಿದ್ದು, ಇವತ್ತು ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ತಮ್ಮನ್ನು ನನ್ನನ್ನು ಸಂಪರ್ಕಿಸ್ತಾ ಇರೋದಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಆಕಾಶವಾಣಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮೊದಲು ಹೇಳ್ತಾ ಇದ್ದೇನೆ.
3: ಥ್ಯಾಂಕ್ ಯು ಸರ್. ಸರ್, ಇವಾಗ ಇನ್ನೊಂದು ಅಂತಂದ್ರೆ, ತಾವು ವೀಣೆ ಕಾರ್ಯಕ್ರಮಕ್ಕೆ ಬರ್ತೀರಾ, ಗಾಯನ ಕಚೇರಿಗಳಿಗೆ ಬರ್ತೀರಾ, ನುಡಿಸ್ತೀರಾ, ಹೊರಟು ಬಿಡ್ತೀರಾ, ಆದರೆ ತಮ್ಮ ಜನ್ಮಸ್ಥಳ, ತಂದೆ ತಾಯಿ, ತಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಇವುಗಳ ಬಗ್ಗೆ ಕೂಡ ನಮಗೊಂದಷ್ಟು ಕುತೂಹಲ ಇದೆ.
4: ನಾನು ಮೈಸೂರಿನವನೇ, ಮೈಸೂರಿನಲ್ಲಿ ಹುಟ್ಟಿದವನು ಬೆಳೆದವನು. ನಮ್ಮ ತಂದೆಯವರು ಬೀರೂರು ರಾಮಯ್ಯನವರು ಅಂತ ಹೇಳಿ, ನಮ್ಮ ತಾಯಿಯವರು ವರಲಕ್ಷ್ಮಣರು. ನಮ್ಮ ತಂದೆಯವರು ಅವರೆಲ್ಲ ಬೀರೂರಿನಲ್ಲಿದ್ದವರು, ಆದ್ದರಿಂದ ಬಿ ರಾಮಯ್ಯ ಅಂಥೇಳಿ. ಸಾತ್ವಿಕತೆಯ ಪರಮ ಪ್ರತೀಕ ಅಂಥೇಳಿ ನಾವು ಹೇಳಿ ತಮ್ಮ ತಂದೆಯವ್ರನ್ನ ಹೇಳ್ಬೋದು. ನಮ್ಮ ತಾಯಿಯವರು ಸಾತ್ವಿಕತೆಯ ಪ್ರತೀಕ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಪ್ರತೀಕ ನಮ್ಮ ತಾಯಿಯವರು. ಅವನ್ನ ನಾವು ತಂದೆ ತಾಯಿಗಳಾಗಿ ಪಡೆದದ್ದು ನಮ್ಮ ಜನ್ಮಾಂತರಗಳ ಸೌಭಾಗ್ಯ ಅಂತ ನಾನು ಹೇಳ್ತೀನಿ. ಅವರ ಸಾತ್ವಿಕತೆಯ ಪರಿಣಾಮ ನಮ್ಮ ಜೀವಿತಗಳ ಮೇಲೆ ತುಂಬ ದೊಡ್ಡ ಪರಿಣಾಮ. ಹಾಗಾಗಿ ಅವರ ಮೌಲ್ಯಗಳು, ಅವರ ಜೀವಿತದ ಒಂದು ರೀತಿ ನೀತಿ, ಅವರ ಒಂದು ಧಾರ್ಮಿಕ ಮನೋವೃತ್ತಿ, ಇದೆಲ್ಲವೂ ನಮ್ಮ ಮೇಲೆ ತೀವ್ರವಾಗಿ ಪರಿಣಾಮ ಮಾಡಿತ್ತು. ನಮ್ಮ ತಾಯಿಯವರಿಗೆ ಸ್ವಲ್ಪ ಸಂಗೀತ ರೂಢಿಯಿತ್ತು. ಅದು ಹೇಗೆ ಅಂತಂದರೆ, ನಮ್ಮ ತಾಯಿಯವರು ಅವರ ಬಾಲ್ಯದಲ್ಲಿ ಅಲ್ಲಿ ಆವತ್ತು ಪ್ರಸಿದ್ಧರಾಗಿದ್ದಂತಹ ಸುಂದರಶಾಸ್ತ್ರಿಗಳಲ್ಲಿ ಬಾಲ್ಯದಲ್ಲಿ ಅವರಿಗೆ ಕೊಂಚ ಸಂಗೀತ ಪಾಠವಾಗಿತ್ತು. ನಮ್ಮ ತಾಯಿಯವರು ವೇದಿಕೆ ಎಂದು ಹತ್ತಿದವರಲ್ಲ, ಆದರೆ ತುಂಬ ಒಳ್ಳೆ ಕಂಠ, ತುಂಬ ಚೆನ್ನಾಗಿ ಹಾಡುವಂಥವ್ರು. ದೊಡ್ಡ ದೊಡ್ಡ ಕೃತಿಗಳು, ಚಕ್ಕನಿ, ರಾಜಮಾರ್ಗಮು, ಬಾಲಗೋಪಾಲ, ಕ್ಷೀರಸಾಗರ ಶಯನ ಇಂಥ ಕೃತಿಗಳನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಹಾಡುವಂಥವ್ರು ಮತ್ತು ಅನೇಕ ಸ್ತೋತ್ರಗಳನ್ನ ತುಂಬ ಒಳ್ಳೆ ಕಂಠದಲ್ಲಿ ಬೆಳಿಗ್ಗೆ ಆದರೆ ಹಾಡ್ತಾ ಇದ್ರು. ಅವರು ನಮಗೆ ಕೂರಿಸಿ ನಮಗೆ ಸಂಗೀತ ಪಾಠ ಹೇಳಿಕೊಟ್ಟಿದ್ದು ಅಂತ ಏನೂ ಇಲ್ಲ. ಆದರೆ ಅವರ ಸಂಸ್ಕಾರ ನಮಗೆ ಇಳಿದು ಬಂದು ನಮ್ಮನ್ನ ಹೀಗೆ ಅವರ ಸಂಸ್ಕಾರದಿಂದಲೂ ಅವರ ಅದ್ಭುತವಾದಂತಹ ಆ ತ್ಯಾಗಮಯವಾದಂತಹ ಆ ಕೆಲಸದಿಂದಲೂ ನಮ್ಮ ವ್ಯಕ್ತಿತ್ವಗಳು ಹೀಗೆ ರೂಪುಗೊಳ್ಳೋದಕ್ಕೆ ಅವಕಾಶವಾಯಿತು ಅಂತೇಳಿ ಅಷ್ಟು ಮನಸ್ಸಿನಿಂದ ಭಕ್ತಿಯಿಂದ ನಾನು ಅವರ ಬಗ್ಗೆ ಹೇಳಬೇಕು. ಈ ನಮ್ಮ ತಾಯಿಯವರ ಒಂದು ಪ್ರೇರಣೆ ಪರಿಣಾಮ ಅವರ ವ್ಯಕ್ತಿತ್ವದ ಪರಿಣಾಮ ಅವರ ನಾನು ಹೇಳಿದನಲ್ಲ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳ ಪರಿಣಾಮ ಇವುಗಳು ನಮ್ಮನ್ನ ಅಣ್ಣತಮ್ಮಂದರನ್ನ ನಮ್ಮ ಅಕ್ಕನವರನ್ನ ನಮ್ಮ ವ್ಯಕ್ತಿತ್ವಗಳನ್ನು ರೂಪುಗೊಳಿಸೋದಕ್ಕೆ ಇದೇ ಪ್ರಧಾನವಾದಂಥ ಕಾರಣ. ಅದರಲ್ಲಿ ನನಗೆ ಅತ್ಯಂತ ಹೆಚ್ಚಿನ ಸ್ಫೂರ್ತಿ ಉತ್ತೇಜನ ನಮ್ಮ ತಾಯಿಯವರಿಂದ ಬಂದದ್ದು. ಹಾಗಾಗಿ ಪ್ರೇರಣೆ ಅಂತಂದ್ರಲ್ಲ, ಈ ಪ್ರೇರಣೆ ಅಂತನ್ನುವಂಥದ್ದು ನಾನು ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸ್ಥಾನ ಗಳಿಸಿರಬೇಕಾದ್ರೆ ವಿದ್ಯೆ ಆರ್ಜನೆ ಮಾಡಿರಬೇಕಾದ್ರೆ ಇದಕ್ಕೆ ಮೂಲವಾದಂತಹ ಪ್ರೇರಣೆ ನಮ್ಮ ತಾಯಿಯವರು. ನನ್ನ ಬಾಲ್ಯದಲ್ಲಿ ನಮ್ಮ ಅಣ್ಣಂದರು ಹಾಡ್ತಾ ಇದ್ರು ಮನೆಯಲ್ಲಿ, ಅವರು ವಿದ್ವಾಂಸರೇ ಆಗಿದ್ರು, ಆವಾಗ ಕಚೇರಿಗಳಿಂದೆಲ್ಲ ಮಾಡ್ತಾ ಇದ್ರು. ಚಿಕ್ಕಂದಿನಲ್ಲಿ ಅವರು ಒಳಗಡೆ ಹಾಡ್ತಾ ಇದ್ರೆ ಹೊರಗಡೆ ನಲ್ಲಿಕಟ್ಟೆ ಹತ್ರ ನಾನು ಅವರು ಏನನ್ನ ಹಾಡ್ತಾ ಇದ್ರು ಅದಕ್ಕೆ ಒಂದು ಸೇರಿಸಿ ನಾನು ಹಾಡ್ತಾ ಇದ್ದವನು. ನನಗೆ ಜ್ಞಾಪಕ ಉಂಟು ಇದು 5ನೇ ವರ್ಷದಲ್ಲಿ. ಅವರು ಗಬನಿ ಪ್ರಣವ ಸ್ವರೂಪ ಅಂತ ಹೇಳಿ ಹೇಳಿದ್ರೆ ಹೊರಗಡೆ ನಾನು ರಿಗಬನಿ ಪ್ರಣವ ಸ್ವರೂಪ ಹಾಗೆ ಮುಂದುವರ್ಕೊಂಡು ಕರೆಕ್ಟ್ ಆಗಿ ಜಾಗಕ್ಕೆ ಸೇರಿಸಿ ರಾಗದ ಅರಿವೇನು ಇಲ್ಲದೆ ಆ ರಾಗ ಶುದ್ಧತೆಯೊಂದಿಗೆ ತಾಳಕ್ಕೆ ಸರಿಯಾಗಿ ಸೇರಿಸಿ ಹಾಡ್ತಾ ಇದ್ದೆ. ಇದನ್ನ ನಮ್ಮ ತಾಯಿಯವರು ಗಮನಿಸಿದಂಥವರು, ಅವರು ಅರೆ

0: ಇದೇನೋ ಇವನಲ್ಲಿ ಇದೇ ಶಕ್ತಿ ಅಂತ ಹೇಳಿ ಗಮನಿಸಿ ಅದನ್ನ ಕ್ರಿಯಾರೂಪಕ್ಕೆ ತಂದು ತಕ್ಷಣವೇ ನಮ್ಮ ಎರಡನೇ ಅಣ್ಣವರಾದಂಥ ಸೀತಾರಾಮ್ ಅವರು ಅವರಿಗೆ ಹೇಳಿ, ನೋಡಪ್ಪ ಸೀತು, ಪುಟ್ಟುಗೆ ಏನೋ ತುಂಬಾ ಪ್ರತಿಭೆ ಇರುವ ಹಾಗೆ ಕಾಣಿಸುತ್ತೆ ನನಗೆ. ಅವನ ತಕ್ಷಣ ಸಂಗೀತ ಇವಾಗಲೇ ಪ್ರಾರಂಭ ಮಾಡಿದ್ರೆ ಅವನಿಗೆ ಎಷ್ಟೋ ಪ್ರಯೋಜನವಾದಿತ್ತು, ಅವನಿಂದ ಲೋಕಕ್ಕೆ ಏನಾದರೂ ಸ್ವಲ್ಪ ಸಂಗೀತ ವಿಶೇಷವಾಗಿ ಸಿಕ್ಕಿತು ಅಂತ ಹೇಳಿ ನಮ್ಮ ತಾಯಿಯವರು ನಮ್ಮ ಎರಡನೇ ಅಣ್ಣವರಿಗೆ ಹೇಳಿ ನನಗೆ ಪ್ರಾರಂಭ ಮಾಡಿಸಿದ್ರು. ಇದು 5ನೇ ವರ್ಷದಲ್ಲಿ ನನಗೆ ಪ್ರೇರಣೆ ಅವರಿಂದಲೇ ಹೀಗೆ ಪ್ರಾರಂಭವಾಯಿತು.
1: ಸರ್, ಇವಾಗ ತಾವು ಸಂಗೀತಕ್ಕೆ ಪ್ರೇರಣೆ ಪಾದಾರ್ಪಣೆ ಎರಡನ್ನೂ ಹೇಳಿದ್ರಿ, ಆದರೆ ಗುರು ಪರಂಪರೆ ಏನು ಅನ್ನೋದು ಹೇಳ್ತಾ ಇಲ್ಲ.
0: ಈ ಗುರು ಪರಂಪರೆ ವಿಷಯದಲ್ಲಿ ಹೇಳಬೇಕಾದ್ರೆ ಇಷ್ಟನ್ನು ಮಾತ್ರ ನಾನು ಹೇಳಬೇಕು. ನಮ್ಮ ತಾಯಿಯವರು ಸುಂದರ ಶಾಸ್ತ್ರಿಗಳಲ್ಲಿ ಬಾಲ್ಯದಲ್ಲಿ ಕೊಂಚ ಸಂಗೀತ ಅಭ್ಯಾಸ ಮಾಡಿದರು ನಿಜ, ಆದರೆ ಸುಂದರ ಶಾಸ್ತ್ರಿಗಳ ಪರಂಪರೆಯಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳಿ ಹೇಳೋದಕ್ಕೆ ನಮ್ಮ ತಾಯಿಯವರಿಂದ ನನಗೆ ಪಾಠವಾಗಿದ್ದಿದ್ರೆ ಆ ಮಾತು ನಾನು ಹೇಳೋದಕ್ಕೆ ನ್ಯಾಯವಿದೆ, ಇಲ್ಲದೆ ಹೋದ್ರೆ ನ್ಯಾಯವಿಲ್ಲ. ಸುಂದರ ಶಾಸ್ತ್ರಿಗಳು ನಮ್ಮ ತಾಯಿಯವರ ಗುರುಗಳು, ಆದ್ದರಿಂದ ಅವರ ಹಿಂದೆ ಹೋಗಿ ಅವರ ಗುರುಗಳು ಈ ಅವರ ಹಿಂದಿನ ಗುರುಗಳ ಮೂಲಕ್ಕೆ ನಾವು ಹೋಗಿ ತ್ಯಾಗರಾಜರ ಹೆಸರನ್ನು ತಗೊಂಡು ಅವರು ನಮ್ಮ ಪರಮ ಗುರುಗಳು, ಅವರಿಂದ ನಮಗೆ ಆ ಪರಂಪರೆಯಲ್ಲಿ ನಾವು ಬಂದವರು ಅಂತ ಹೇಳಿ ಹೇಳೋದಕ್ಕೆ ನನಗೆ ನ್ಯಾಯ ಕಾಣಿಸಿಲ್ಲ. ಆದರೆ ನಮ್ಮ ತಾಯಿಯವರ ಸಂಸ್ಕಾರ ಇಳಿದು ಬಂದದ್ರಿಂದ ನಾವು ಈ ಸಂಗೀತ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂತ ಹೇಳಿ ಅಷ್ಟು ಹೇಳ್ಬೋದು. ಹಾಗಾದ್ರೆ ಪರಂಪರೆ ಅಂತ ಏನು ಇಲ್ವೇ ನಿಮಗೆ ಅಂತನ್ನುವಂತಹದ್ದು ನಿಮ್ಮ ಮಾತು ಕೇಳ್ತೀನಿ ಅಂತ ನನಗನ್ಸತ್ತೆ. ನನ್ನ ಪರಂಪರೆ, ಮಿಕ್ಕವರ ವಿಷಯ ಬಿಡಿ, ನನ್ನ ಪರಂಪರೆ ಅಂತಂದ್ರೆ ಸಾರಸ್ವತ ಪರಂಪರೆ ಅಂತ ಮಾತ್ರ ನಾನು ಹೇಳಬಲ್ಲೆ.
1: ಏನ್ ಸರ್ ಹಾಗಂದ್ರೆ?
0: ಸರಸ್ವತಿಯ ಪರಂಪರೆ ಅಂತ ಹೇಳಿ ಇದು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಏನು ಎಲ್ಲ ಬಿಟ್ಟು ದೊಡ್ಡದಾಗಿ ಸರಸ್ವತಿಗೆ ನೀವು ಹೊರಟೋಗ್ಬಿಟ್ರಲ್ಲ, ಇದೇನಿದು? ಇದಕ್ಕೆ ಒಂದು ಕಾರಣ ಇದೆ. ಚಿಕ್ಕಂದಿನಲ್ಲಿ ನನಗೆ ಗಾಯನದಲ್ಲಿ ಅಂಕುರಾರ್ಪಣ ಮಾಡಿದಂಥವರು ನಮ್ಮ ಎರಡನೇ ಅಣ್ಣವರು ಸೀತಾರಾಮ್ ಅವರು. ಅದಾದ ಮೇಲೆ ಸ್ವತಂತ್ರವಾದ ಚಿಂತನೆ ಬೆಳೆಸಿಕೊಂಡವನು ನಾನು. ಸುಮಾರು 15ನೇ ವರ್ಷದಲ್ಲಿ ನನಗೆ ವೀಣೆ ನುಡಿಸುವಂತಹ ಒಂದು ಪ್ರೇರಣೆ ಆಯಿತು. ಸರಸ್ವತಿಯೇ ನನ್ನ ಗುರು ಅಂತನ್ನೋ ಅಂತ ಒಂದು ಭಾವನೆ ನನಗೆ ಬರೋದಕ್ಕೆ ಮಾನುಷ ಗುರು ನನಗಿಲ್ಲದೆ ಸರಸ್ವತಿಯೇ ಗುರು ಅಂತ ಅನ್ನೋದಕ್ಕೆ ನನಗೆ ನನ್ನ ಆಧ್ಯಾತ್ಮಿಕವಾದಂತಹ ನನ್ನ ಚಿಕ್ಕಂದಿನ ಎರಡು ಸಂದರ್ಭಗಳು ಈ ಭಾವನೆ ನನಗೆ ತಂದುಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಎಚ್ಚರವಾಗಿರುವಂತಹ ವೀಣೆ ನುಡಿಸ್ತಾ ಇರುವಂತಹ ಸಮಯದಲ್ಲಿ ಒಂದು ದರ್ಶನ, ಇನ್ನೊಂದು ಸುಷುಪ್ತಿಯಲ್ಲಿ ಸಾಕ್ಷಾತ್ ಅಮ್ಮನವರ ಮುಂದೆ ಕೂತ್ಕೊಂಡು ವೀಣೆಯಲ್ಲಿ ಪಾಠ ಹೇಳಿಸಿಕೊಳ್ತಲೇ ಇರುವಂತಹ ಒಂದು ದರ್ಶನ ನನ್ನ ಜನ್ಮಾಂತರದಲ್ಲಿ ನಾನು ಮರೆಯಕ್ಕೆ ಸಾಧ್ಯವಿಲ್ಲದೆ ಹೋದಂತಹ ಈ ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್ ಅನುಭವಗಳು, ಇದು ರೋಮಾಂಚಕಾರಿ ಅನುಭವ. ಇನ್ನೊಬ್ಬರಿಗೆ ಇದು ನಾವು ಹೇಳಿದ್ರೆ ಹೆಚ್ಚು ಅರ್ಥವಾಗದೆ ಆಗದೆ ಹೋದಂತಹ ವಿಷಯ. ಇದು ನಮ್ಮ ಸ್ವಂತ ಅನುಭವ. ಈ ಕಾರಣದಿಂದ ಯಾರಾದರೂ ನಿಮ್ಮ ಗುರುಗಳು ಯಾರು ಅಂತ ಹೇಳಿ ಕೇಳಿದಾಗೆಲ್ಲ ನಾನೇ ಕಲ್ತು ಬಿಟ್ಟೆ ಅಂತನ್ನೋ ಅಂತಹ ಒಂದು ಅಹಂಕಾರದ ಮಾತನ್ನು ನಾನು ಎಂದೂ ಆಡಿಲ್ಲ, ಆಡೋದಕ್ಕೆ ಕಾರಣವೇ ಇಲ್ಲ. ನಾನು ಯೂನಿಫಾರ್ಮ್ ಆಗಿ ಅವಾಗೆಲ್ಲ ನಾನು ಏನು ಹೇಳ್ತೇನೆ ಅಂತಂದರೆ ನಾನು ಕಲಿತಿದ್ದು ಸರಸ್ವತಿಯಿಂದಲೇ ನೇರವಾಗಿ ಅಂತ ಈ ಕಾರಣದಿಂದ ಅದನ್ನ ಹೇಳೋದಕ್ಕೆ ನನಗೆ ಸಾಧ್ಯವಾಗಿದೆ. ಹಾಗಾಗಿ ನನ್ನ ಸಂಗೀತದ ದೃಷ್ಟಿ, ಶೈಲಿ, ಅದರಲ್ಲಿ ಭಕ್ತಿ, ಇದೆಲ್ಲವೂ ನನ್ನದು ಸ್ವಲ್ಪ ವಿಭಿನ್ನವಾಗಿ ಇರೋದಕ್ಕೆ ಮೂಲವಾದಂತ ಕಾರಣ ಇದು.
1: ಕಾರಣ ಬಹಳ,
0: ಇದು ಸಾರಸ್ವತ ಸಂಪ್ರದಾಯ ನನ್ನದು ಅನ್ನೋದಕ್ಕೆ ಒಂದು ನ್ಯಾಯ ಇದು.
1: ಬಹಳ ಚೆನ್ನಾಗಿದೆ ಸರ್, ಕೇಳಿದ್ರೇನೆ ನಮ್ಗೆ ಒಂಥರ ಖುಷಿ ಬರ್ತಾ ಇದೆ. ಯಾಕೆಂದ್ರೆ ಸರಸ್ವತಿಯೇ ನೇರ ನಿಮ್ಗೆ ಗುರು ಅಂತ ರನ್ನ ಎಲ್ಲೋ ಒಂದ್ ಕಡೆ ಹೇಳಿದಾನೆ. ಆ ಸಾರಸ್ವತ ಮೇನಿಪ ವಾಗ್ದೇವಿಯ ಜ್ಞಾನ ಭಂಡಾರಮ್ ಒಡೆದವನೇ ಈ ಕವಿರನ್ನಂ ಅಂತ ಹೇಳಿ. ಹಾಗಾಗಿ ಬಹುಶಃ ತಾವು ಕೂಡ ಸರಸ್ವತಿಯಿಂದ ಕಲ್ತಿರೋದ್ರಿಂದ ನಿಮ್ಮಂಥವರು ಇವತ್ತು ನಮ್ಮ ಜೊತೆ ಅತಿಥಿಗಳಾಗಿದ್ದೀರಾ ಅನ್ನೋದು ಕೂಡ ನಮಗೆ ಬಹಳ ಹೆಮ್ಮೆ ತಂದು ಕೊಟ್ಟಿದೆ ಸರ್. ಇವಾಗ ನಮಗೆ ಬಹಳ ಒಂದು ಇದು ಅಂತಂದ್ರೆ ಗಾಯನ ಕಚೇರಿಗಳು ತಾವು ಸಾಕಷ್ಟು ಮಾಡಿದ್ದೀರಾ. ಸೊ ನಿಮಗೆ ಗಾಯನ ಕಚೇರಿ ಅಂತಂದಾಗ ಮೊದಲು ತಮ್ಮ ಕಚೇರಿ ಎಲ್ಲಾಯ್ತು, ಯಾವ ಕೃತಿ ಹಾಡಿದ್ರಿ ಅಂತ ನೆನಪಿದ್ರೆ ಸರ್ ಒಂದು ಸ್ವಲ್ಪ ಕೇಳಿಸಿ. ಮತ್ತೆ ಗಾಯನ ಕಚೇರಿಯಲ್ಲಿ ಅತ್ಯಂತ ತೃಪ್ತಿ ತಂದು ಕೊಟ್ಟಿರುವಂತಹ ಒಂದು ಕಚೇರಿ ಯಾವುದು?
0: ಗಾಯನ ಕಚೇರಿ ನನ್ನ ಸುಮಾರು 9ನೇ ವರ್ಷದಲ್ಲಿ ಮೈಸೂರಿನಲ್ಲಿ ಹಾಡಿದ್ದು. ಮಿಕ್ಕದ್ದೇನು ಹಾಡಿದೆ ಅಂತ ಇವ 70 ವರ್ಷಗಳ ಹಿಂದಿನ ವಿಷಯ. ಹಾಗಾಗಿ ನಾನು ಏನು ಹಾಡಿದ್ದೆ ಅಂತ ಅನ್ನೋದು ಎಲ್ಲವೂ ಜ್ಞಾಪಕ ಇಲ್ಲದೆ ಹೋದ್ರು ಹೇಗೆ ಪ್ರಾರಂಭ ಮಾಡಿದ್ದೆ ಕಚೇರಿಯನ್ನ ಅಂತ ಅಷ್ಟನ್ನ ಜ್ಞಾಪಕ ಇಟ್ಕೊಂಡಿದ್ದಾನೆ. ಕರಿಗಿರಿ ರಾಯರ ನೀವೇ ಪಾಲಿಸಿದ ಚಕ್ರವಾಕದ ಕೃತಿ ವಿಘ್ನೇಶ್ವರನ ಸ್ತುತಿಯಿಂದ ಪ್ರಾರಂಭ ಮಾಡಿದ್ದೆ.

0: ಈ ಕೃತಿಯಿಂದ ಪ್ರಾರಂಭ ಮಾಡಿದೆ ಯಾಕಚೇರಿ ಅಂತ ಅಷ್ಟು ಮಾತ್ರ ಜ್ಞಾಪಕ ಉಂಟು.
1: ಬಹಳ ಚೆನ್ನಾಗಿ ಹಾಡಿದ್ರಿ ಸರ್. ನೋಡಿ, ಇದರಲ್ಲಿ ಒಂದು ಗಂಭೀರ ಇದೆ, ನಿಮ್ದು ಒಂದು ವಿಶಿಷ್ಟವಾದ ಒಂದು ಶೈಲಿ.
0: ಅತ್ಯಂತ ತೃಪ್ತಿ ತಂದುಕೊಟ್ಟದ್ದು ಅಂದ್ರೆ ಆಯ್ದು ಹೇಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ, ಆದರೂ ಒಂದು ಎರಡು ಸಂದರ್ಭಗಳನ್ನ ಜ್ಞಾಪಿಸ್ಕೊಂಡು ಹೇಳಬಹುದು. ಅದನ್ನ ನನಗೆ ತುಂಬಾ ತೃಪ್ತಿ ತಂದುಕೊಟ್ಟು, ಯಾಕಂದ್ರೆ ಸಾಧಾರಣವಾಗಿ ನಾನು ತುಂಬಾ ಆತ್ಮ ವಿಮರ್ಶೆ ಮಾಡ್ಕೊಳ್ಳುವಂಥವನು. ನಾನು ಸ್ವಭಾವದಲ್ಲಿ ಆತ್ಮ ವಿಮರ್ಶೆ ಮಾಡಿಕೊಂಡಾಗ ಏನಾದರೂ ತೊಂಗು ತೊಸ್ಕು ಏನಾದರೂ ಹೇಳ್ತಾನೆ ಇರ್ತೀನಿ, ಇದು ಇದು ಇದು ಹೀಗಿರ್ಬೇಕಾಗಿತ್ತು, ಇದು ಹಾಗಿರ್ಬೇಕಾಗಿತ್ತು, ಹಿನ್ನೋಟದಲ್ಲಿ ಅವನ ಕಚೇರಿಗೆ ಹೀಗಿರ್ಬೇಕಾಗಿತ್ತು ಅಂತ ವಿಮರ್ಶೆ ಮಾಡ್ಕೊಳ್ತಾನೆ ಇರ್ತೀನಿ. ಆ ವಿಮರ್ಶೆಗೆ ಅತ್ಯಂತ ಕಡಿಮೆ ಅವಕಾಶ ಕೊಟ್ಟಂತಹ ಎರಡು ಕಚೇರಿಗಳನ್ನು ನಾನು ಇಲ್ಲಿ ಉಲ್ಲೇಖಿಸಬಹುದು. ಅದು ಅಂದರೆ ಮದ್ರಾಸ್ನಲ್ಲಿ ಒಂದು ಸಲ ನಾಯಕಿ ಮತ್ತು ದರ್ಬಾರ್ಗಳ ವಿಶ್ಲೇಷಣೆ ಮಾಡಿ ಆ ಎರಡು ರಾಗಗಳಲ್ಲಿನ ಮಧ್ಯದ ಒಂದು ವ್ಯತ್ಯಾಸಗಳನ್ನು, ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಎರಡೂ ಹೇಗಿರುತ್ತೆ, ಜಟಿಲವಾದಂತಹ ವಿಷಯ, ಇದನ್ನ ಪ್ರಾತ್ಯಕ್ಷಿಕೆಯೊಂದಿಗೆ ಒಂದು ಕಚೇರಿಯೊಂದಿಗೆ ನಿಮ್ಮ ಉಪನ್ಯಾಸ ಕೊಡಿ ಅಂತ ಹೇಳಿ ಮದ್ರಾಸಲ್ಲಿ ಕೇಳಿದ್ರು.
1: ನಾಯಕಿ ದರ್ಬಾರ್,
0: ನಾಯಕಿ ಹಾಡ್ತಿರುವಾಗ ದರ್ಬಾರ್ ಆಗೋದನು, ದರ್ಬಾರ್ನಲ್ಲಿ ನಾಯಕಿ ಆಗೋದನು, ಎರಡು ಸಹಜವಾದ ವಿಷಯ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನನಗೆ ಅಂತ ಅನ್ಸುತ್ತೆ, ಈ ಯಾವುದೇ ಒಂದು ರಾಗಗಳಲ್ಲಿ ಒಂದರಿಂದ ಒಂದಕ್ಕೆ ಬೆರೆತುಕೊಳ್ಳೋದಾಗಲಿ ಜಾರಿಕೊಳ್ಳೋದಾಗಲಿ ಅನವಶ್ಯಕ. ಅವುಗಳ ವ್ಯಕ್ತಿತ್ವ ಸ್ಪಷ್ಟವಾಗಿದೆ, ಇದು ಬೇರೆ ಒಂದು ವ್ಯಕ್ತಿತ್ವ, ಅದು ಬೇರೆ ವ್ಯಕ್ತಿತ್ವ, ನಾವು ಅದನ್ನ ಮಿಕ್ಸಪ್ ಮಾಡ್ಕೊಳ್ಳೋದಕ್ಕೆ ಒಂದು ಚೂರು ಅವಕಾಶವಿಲ್ಲ ಅಂತ ನನ್ನ ಪ್ರತಿಭಾವನೆ.
1: ಸರ್, ಅವಕಾಶವಿಲ್ಲ ಅಂದಾಗ ಸರ್ ನಾಯಕಿ ಒಂದು ಜೀವ ಸಂಗತಿ ಹಾಡಿ ತೋರಿಸಿದ್ರೆ ಅನುಕೂಲ ಸರ್?

0: ಅದು ನಾಯಕಿಯ ಒಂದು ಲಲಿತವಾದ ವ್ಯಕ್ತಿತ್ವ. ಈ ಲಲಿತವಾದಂತ ವ್ಯಕ್ತಿತ್ವ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ದರ್ಬಾರಿನಲ್ಲಿ ಇದು ಈ ಲಾಲಿತ್ಯ ಇರೋದಿಲ್ಲ, ಅದರಲ್ಲಿ ಯಾವುದೋ ಒಂದು ಮ್ಯಾಜೆಸ್ಟಿ ಇರುವಂತಹ ವಿಶೇಷವಾದಂತಹ ರಾಗ ದರ್ಬಾರ್ ಅಂತದ್ದು.
1: ದರ್ಬಾರ್ ಅಂತ ಅದು ಹೆಸರೇ ಒಂಥರ ದರ್ಬಾರ್ ಅಂತ ಹೇಳಿ ಇರೋದು, ಮೆಜೆಸ್ಟಿನ ಸೂಚಿಸ್ಬಿಡುತ್ತೆ ಅದು.
0: ಹೌದು.

0: ಅದರ ಪಕ್ಕ ಪಕ್ಕದಲ್ಲಿಟ್ಟಾಗ ಅದರಲ್ಲಿ ಇದರ ಲಾಲಿತ್ಯವೋ ಅದರ ಗಾಂಭೀರ್ಯವೋ ಎತ್ತಿ ಕಾಣಿಸುತ್ತೆ. ಈ ಒಂದು ಸಂದರ್ಭದ ಮದ್ರಾಸ್ನ 3 ಗಂಟೆಗಳ ಪ್ರಾತ್ಯಕ್ಷಿಕೆ ಉಪನ್ಯಾಸ ವಿಶ್ಲೇಷಣೆ
1: ತಾನು ಹೇಳಿದ್ರೆ
0: ಜನ ತುಂಬಾ ಸಂತೋಷ ಪಟ್ಟರು.
1: ಬಹಳ ಸಂತೋಷ ಸರ್.
0: ಇದು ಜ್ಞಾಪಕ ಇಟ್ಕೊಂಡು
2: ಸರ್, ಇವಾಗ ತಮ್ಮ ಗಾಯನ ಕಚೇರಿ ಅದ್ರ ಬಗ್ಗೆ ಎಲ್ಲ ಕೇಳಿದಾದ್ಮೇಲೆ ನಮ್ಗಿನ್ನೊಂದು ಬಹಳ ಮುಖ್ಯವಾದ ವಿಷಯ ಬೇಕು. ಏನು ಅಂತಂದ್ರೆ, ತಾವು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದು ಯಾವಾಗ? ಸಂಗೀತಗಾರರಾದ್ರಿಂದ ಸಾಮಾನ್ಯ ಸಂಗೀತಗಾರರು ಬಯಸೋದೇನು ಅಂದ್ರೆ, ಸಂಗಾತಿಯಾದ್ರೆ ಸಂಗೀತಗಾರತಿ ಆಗಿದ್ರೆ ಒಳ್ಳೆಯದು, ಅಥವಾ ಸಂಗೀತ ಜ್ಞಾನವಿತ್ತು ಸಹಕಾರ ನೀಡಿದ್ರೆ ಸಾಕು, ಈ ತರದ್ದೆಲ್ಲ ಒಂದು ಆಸೆ ಆಕಾಂಕ್ಷೆಗಳು ಕನಸು ಎಲ್ಲ ಕಾಣ್ತೀವಿ. ತಮ್ಮ ವಿಷಯದಲ್ಲಿ ಹೇಗೆ?
0: ನಾನು ಗೃಹಸ್ಥಾಶ್ರಮಕ್ಕೆ ಬಂದದ್ದು 1961 ಇಸ್ವಿಯಲ್ಲಿ. ಇದು ನನ್ನ ಪರಮ ಸೌಭಾಗ್ಯ ಅಂತಂದ್ರೆ, ನಮ್ಮ ಇಂಡಾಲಜಿನಲ್ಲಿ ನಮ್ಮ ಗುರುಗಳಾದಂತಹ ಪ್ರೊಫೆಸರ್ ಯಾಮನಾಚಾರ್ಯ ಅವರು, ಅವರ 4ನೇ ಮಗಳು ಉಷಾದೇವಿಯವರು ಅವರನ್ನ ನನಗೆ ಕೊಟ್ಟು ಮದುವೆ ಮಾಡಿದರು. ನನಗೆ ದೃಷ್ಟಿ ಯಾವಾಗಿದ್ದದ್ದು ಸಂಗೀತವೇ ಬರಬೇಕು ಅಂತನ್ನುವಂತಹದ್ದು ದೃಷ್ಟಿ ನನಗೆ ಅಷ್ಟು ದೊಡ್ಡದಾಗಿರಲಿಲ್ಲ, ವೀಣೆ ನುಡಿಸೋರು. ಆದರೆ ಇವಾಗ ಸಂಗೀತಗಾರ್ತಿಯೇ ನನ್ನ ಮಡದಿಯಾಗಬೇಕು ಅಂತನ್ನುವಂಥ ಒಂದು ಆಸೆ ಯಾರಿಟ್ಟುಕೊಂಡ್ರೆ ಅದರಲ್ಲಿ ಒಂದು ಆಗೂ ಇದೆ, ಒಂದು ಹೋಗೂ ಇದೆ. ಏನು ಅಂದರೆ, ಗಂಡ ಹೆಂಡತಿಯರಲ್ಲೇ ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ದೋಷಗಳು ಬರೋದಕ್ಕೆ ಸಾಧ್ಯವಿದೆ. ಇನ್ನೊಂದು, ಅವರಿಗೆ ಒಂದು ಒಂದಕ್ಕೊಂದಕ್ಕೆ ಪೂರಕವಾಗಿ ಇರೋದಕ್ಕೆ ಸಾಧ್ಯವಿದೆ. ನನ್ನಲ್ಲಿ ಈ ಪ್ರಶ್ನೆ ಎಂದೂ ಬರಲಿಲ್ಲ. ನನ್ನ ಮಡದಿ ಹೇಗಿರಬೇಕು ಅಂತ ಹೇಳಿ ನನಗೆ ಭಾವನೆ ಇತ್ತು. ಅಂಥ ಮಡದಿ ನನಗೆ ಸಿಕ್ಕಿದ್ರು, ನನ್ನ ಸೌಭಾಗ್ಯ. ಅಲ್ಲಿಗೆ ನಾನೇ ಆಮೇಲೆ ಸಂಗೀತವನ್ನು ಅವರಿಗೆ ಹೇಳಿಕೊಟ್ಟೆ. ವೀಣೆ ನುಡಿಸ್ತಾರೆ, ಆ ಚಿತ್ರಕಲೆಯಲ್ಲೂ ಪರಿಣಿತರು, ಎಲ್ಲವೂ ಆಗಿ ಒಂದಕ್ಕೊಂದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವದ ಗಾಂಭೀರ್ಯ ನನ್ನ ಮನೆಗೆ ಹೊಂದೋದು ಅದು ಪರಮ ಮುಖ್ಯವಾದಂಥ ವಿಷಯ. ಅದರಲ್ಲಿ ನನ್ನ ಸಂಸಾರದಲ್ಲಿ, ನನ್ನ ಜೀವಿತದಲ್ಲಿ ಶಾಂತಿ ಸುಖ ಇದೆಲ್ಲವೂ ಅದು ಸ್ಥಾಪಿತವಾಯಿತು ಅಂತಂದ್ರೆ ಸಂಗೀತ ಅದು ಗೌಣ. ಇದು ನನ್ನ ದೃಷ್ಟಿ. ಸಂಗೀತ ಅಪ್ರಿಸಿಯೇಟ್ ಮಾಡೋದಕ್ಕೆ ಆಗುತ್ತೆಯೇ ಅಂತಂದ್ರೆ ತುಂಬಾ, ಇನ್ಫ್ಯಾಕ್ಟ್ ನನ್ನ ವಿಮರ್ಶಕಿ ಅವರು ಅಂತ ಹೇಳಿ ಹೇಳೋ ಲೆವೆಲ್ಗೆ ಅವರ ಚಿಂತನೆ ಇರುತ್ತೆ, ಅವರ ಕೇಳ್ಮೆ ಇದೆ. ನಂದನ್ನು ಕೇಳಿ ಕೇಳಿ ಕೇಳಿ ನಾನು ಕೆಲವು ಸಲ ಅಕಸ್ಮಾತ್ ಕೊಂಚ ಉಪೇಕ್ಷಿಸಿದ್ರು ಅದರ ವಿಮರ್ಶೆಯನ್ನ ಅವರ ಬಾಯಿನಿಂದ ನಾನು ಕೇಳ್ತಾ ಇರ್ತೇನೆ. ಇಷ್ಟರ ಮಟ್ಟಿಗೆ ವಿಮರ್ಶಕಿ ಅವರು ನನ್ನ ಬರಹಗಳ ಮತ್ತು ನನ್ನ ಸಂಗೀತದ ವಿಮರ್ಶೆಯನ್ನ ಸಮರ್ಥವಾಗಿ ಮಾಡುವ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ನಮ್ಮ ಶ್ರೀಮತಿಯವರು.
1: ಬಹಳ ಸಂತೋಷ ಸರ್.
3: ವೈಣಿಕ ವಿದ್ವಾಂಸರು, ಸಂಗೀತ ತಜ್ಞರು, ವಾಗ್ಗೇಯಕಾರರು ಆದ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗವನ್ನು ಕೇಳಿದಿರಿ. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ವೇಳೆ ಸರಿಯಾಗಿ 9:20:20 ಆಕಾಶವಾಣಿ ಮೈಸೂರು. ಈಗ ಚಿತ್ರಕಥೆಗಳ ಕಾರ್ಯಕ್ರಮ. ಗಲಾಟೆ ಸಂಸಾರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಜಿ ಕೆ ವೆಂಕಟೇಶ್ ಅವರಿಂದ ಸಂಗೀತ ನಿರ್ದೇಶನ.

0: ಮೀಸೆಯಿಲ್ಲ ನೋ ಮುಸ್ಟಾಶ್, ಕತ್ತೆಗೆ ಕೊಂಬಿಲ್ಲ
1: ನೋ ಹಾರ್ನ್ಸ್,
0: ಮುತ್ತಿನ ಮಣಿಯು ಗಾಜೆಲ್ಲ ಮಣ್ಣಲ್ಲ.

0: ಗಂಧದ ಗುಡಿ ಭಾಗ ಎರಡು ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆಯನ್ನ ಇದೀಗ ಕೇಳಿದಿರಿ. ಸಾಹಿತ್ಯ ಚಿವೋದಿ ಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು.
1: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
2: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
1: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
2: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
1: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
2: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
1: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
2: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
2: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
1: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
2: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
0: ಅಶ್ವಥ್ ವೈದ್ಯವರ ಸಂಗೀತ ನಿರ್ದೇಶನದಲ್ಲಿ ಏನೇ ಬರಲಿ ಪ್ರೀತಿ ಇರಲಿ ಚಿತ್ರದ ಹಾಡು. ಸಾಹಿತ್ಯ ಡಾ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸೆಲ್ಫಿ ವಿತ್ ಹೆರಿಟೇಜ್ ಬಿಲ್ಡಿಂಗ್ ಶೀರ್ಷಿಕೆಯಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ತೀರ್ಪುಗಾರರಿಂದ ಆಯ್ಕೆಯಾದ 3 ಅತ್ಯುತ್ತಮ ಛಾಯಾಚಿತ್ರಗಳಿಗೆ ಪ್ರಥಮ ಬಹುಮಾನ 5,000 ರೂಪಾಯಿಗಳು, ದ್ವಿತೀಯ ಬಹುಮಾನ 3,000 ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ 2,000 ರೂಪಾಯಿಗಳನ್ನು ನೀಡಲಾಗುವುದು. ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ಮುಂದೆ ಉತ್ತಮ ಸೆಲ್ಫಿ ಫೋಟೋವನ್ನು ತೆಗೆದು ಛಾಯಾಚಿತ್ರವನ್ನು ಇದೇ ತಿಂಗಳ 9 ತಾರೀಕಿನ ಒಳಗೆ ಉಪನಿರ್ದೇಶಕರ ಕಚೇರಿ, ಪರಂಪರೆ ವಿಭಾಗ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ, ಮೈಸೂರು ಇಲ್ಲಿಗೆ ಕಳುಹಿಸಿಕೊಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 2424-6711, ಮೊಬೈಲ್ ಸಂಖ್ಯೆ 7349057976. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗಾಳಿ ಮಾತು ಚಿತ್ರಕ್ಕಾಗಿ ನಾಗೇಂದ್ರ ರೇಣುಕ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಜಿ ಉದಯಶಂಕರ್ ಅವರದು, ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶಕರು.

0: job.
1: What?
0: No vacancy.
1: You get out. I won't see ya.
0: I will see.
1: What?

ನೀವೀಗ ಕೇಳುತ್ತಿರುವ ಗೀತೆ ಏಟು ಎದುರೇಟು ಚಿತ್ರದ್ದು. ಗೀತೆಯನ್ನು ಬರೆದಿದ್ದಾರೆ ಬಂಗೀರಂಗ, ಸತ್ಯಮ್ಮ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ವಾಣಿ ಜಯರಾಮ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
1: ಜಿ ಉದಯಶಂಕರ್ ಅವರು ಬರೆದಿರುವ ಗಂಡುಗಲಿ ರಾಮ ಚಿತ್ರದ ಹಾಡು ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ವಿಷ್ಣುವರ್ಧನ್ ಹಾಗೂ ವಾಣಿ ಜಯರಾಮ್.

ವಾಣಿ ಜಯರಾಮ್ ಅವರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರೆಂಜ್ ಜೈಗೋಪಾಲ್ ಅವರ ಗೀತೆ. ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಚಿತ್ರ ಗಂಡೆಂದ್ರೆ ಗಂಡು.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ಚಿತ್ರಗೀತೆಗಳು 10:30, ಅದರಲ್ಲಿ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ನೀವು ಕೇಳಬಹುದು.
1: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
0: ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ಮಹಾರಾಜಕುಮಾರಿ ಕೃಷ್ಣಾಜಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಂಬವರೊಂದಿಗೆ ಮಾತುಕತೆ ಇದೆ. ಇವರೊಂದಿಗೆ ಭಾಗವಹಿಸಿದ್ದಾರೆ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1:20 ಹಂಸಿನಿ ಎಸ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ನಿರ್ದೇಶನ ಕೆಟಿ ಉದಯ್ ಕಿರಣ್ ಅವರ ವಾದ್ಯವೃಂದ ಪ್ರಸಾರವಾಗುತ್ತದೆ. ಸಮಯ ಸರಿಯಾಗಿ 9:55. ಈಗ ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in.
2: ರೇಡಿಯೋ ಕ್ವಿಸ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
3: ಹಂಪಿ ವಿಶ್ವ ಪರಂಪರೆಯ ಪಟ್ಟಿಗೆ ಯಾವ ವರ್ಷ ಸೇರಲ್ಪಟ್ಟಿತು?
4: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರವನದ ದೀಪಕ್ ಕಾರ್ ಸಾಗರ್. ಇವತ್ತಿನ ಪ್ರಾಚ್ಯ ಪ್ರಜ್ಞೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ.
5: ನಮಸ್ಕಾರ.
4: ಸರ್, ಪ್ರಮುಖವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆಯ ವತಿಯಿಂದ ಡಿಜಿಟಲ್ ಆರ್ಕೈವಿಂಗ್ ಆಗಿರ್ಬೋದು ಅಥವಾ ಜಿಎಸ್ಐ ಮ್ಯಾಪಿಂಗ್ ಆಗಿರ್ಬೋದು ಅಥವಾ 3D

0: ಡಾಕ್ಯುಮೆಂಟೇಷನ್ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸಿಕೊಳ್ಳಲಾಗ್ತಾ ಇದೆ?
1: ಈಗಾಗಲೇ ಇಲಾಖೆ ಸುಮಾರು 20 ಸ್ಮಾರಕಗಳ ಮತ್ತು ದೇವಾಲಯಗಳ ಒಂದು 3D ವಾಕ್ ಥ್ರೂ ಅನ್ನು ಕ್ರಿಯೇಟ್ ಮಾಡಿ ನಮ್ಮ ಇಲಾಖೆ ವೆಬ್ಸೈಟ್ ಅಲ್ಲಿ ನಾವು ಕೊಟ್ಟಿದ್ದೇವೆ. ಇಲ್ಲಿ ಇದನ್ನು ನೋಡಬಹುದು. ಮುಖ್ಯವಾಗಿ ಏನಂತ ಹೇಳಿದ್ರೆ, ರಾಜ್ಯದ ಎಲ್ಲಾ ಸ್ಮಾರಕಗಳ ಪರಿಚಯವನ್ನ ಕೇವಲ ಫೋಟೋಗ್ರಾಫ್ ಹಾಕೋದಲ್ಲ, 3D ವಾಕ್ ಥ್ರೂ ಮುಖಾಂತರ ಒಂದು ಬೈ ವರ್ಚುವಲ್ ರಿಯಾಲಿಟಿಲಿ ನೀವು ಸ್ಮಾರಕದ ದರ್ಶನವನ್ನ ಮಾಡಿಸುವಂತದ್ದು. ಇದರಿಂದ ನಮ್ಮ ರಾಜ್ಯದ ಈ ಸ್ಮಾರಕಗಳು ಹೊಂದಿರುವಂತಹ ಇತಿಹಾಸ ಆಗಿರ್ಬೋದು, ಮತ್ತೆ ಅದರ ಒಂದು ವಾಸ್ತುಶಿಲ್ಪದ ಶೈಲಿ ಆಗಿರ್ಬೋದು, ಮತ್ತು ಪರಂಪರೆ ಆಗಿರ್ಬೋದು, ಇವುಗಳ ಪರಿಚಯವನ್ನ ನಾಡಿನ ಸಮಸ್ತರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಮ್ಮ ಮ್ಯೂಸಿಯಂಸ್, ಏನು ವಸ್ತು ಸಂಗ್ರಹಗಳಲ್ಲಿರುವಂತಹ ಏನು ಪ್ರಾಚ್ಯವಶೇಷಗಳಿದೆ, ಶಿಲ್ಪಗಳಿದೆ, ಅವುಗಳನ್ನ ನಾವು ಆಗ್ಮೆಂಟೆಡ್ ರಿಯಾಲಿಟಿ ಮುಖಾಂತರ ಮತ್ತು ವರ್ಚುವಲ್ ರಿಯಾಲಿಟಿ ಮುಖಾಂತರ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾ ಇದ್ದೇವೆ. ಇದರಲ್ಲಿ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಇರಬಹುದು, 3D ಹೋಲೋಗ್ರಾಮ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವು ವಸ್ತು ಸಂಗ್ರಹಾಲಯಗಳನ್ನ ಆಸಕ್ತಿದಾಯಕವಾಗಿ ಮತ್ತು ಇಂಟರಾಕ್ಟಿವ್ ಮಾಡೋದ್ರ ಮುಖಾಂತರ ವಸ್ತು ಸಂಗ್ರಹಾಲಯಗಳಿಗೆ ಹೆಚ್ಚು ಜನರನ್ನ ಆಕರ್ಷಿಸುವ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ನಮ್ಮ ಅಜ್ಜಿಗೆ ಕರ್ನಾಟಕ ದರ್ಶನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ವಯಸ್ಸಾಯ್ತು, ಏನ್ ಮಾಡೋದು?
3: ನಮ್ಮ ಅಜ್ಜಿಗೂ ಬೇಲೂರು ಹಳೆಬೀಡು ನೋಡ್ಬೇಕಂತ ಆಸೆ. ಪಾಪ ಈಗ ಅವರಿಗೆ ನಡ್ಕೊಂಡು ಹೋಗಿ ನೋಡಕ್ ಆಗಲ್ಲ.
4: ಏ ಮೊಮ್ಮಕ್ಕಳ, ಅದಕ್ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಅಜ್ಜಿ ಇರ್ಲಿ, ಅಜ್ಜ ಇರ್ಲಿ, ಹಿರಿಯ ನಾಗರಿಕರಿರ್ಲಿ, ಸಣ್ಣ ಮಕ್ಳಿರ್ಲಿ, ಏನೋ ಜೋರ್ ಮಳೆ ಬತ್ತೈತಪ್ಪ. ಇಂಥ ಪಾರಂಪರಿಕ ತಾಣವನ್ನ ನೋಡಕ್ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಅಲ್ಲೂ ಹೋಗಿ ನೋಡಿ ಪುರ್ಸೊತ್ ಮಾಡ್ಕೊಂಡು. ಆದ್ರೆ ಅರ್ಜೆಂಟಿಗೆ ಅದು ಹೆಂಗೈತಿ ಅಂತ ಈಗ ನೋಡ್ಬೇಕಲ್ಲ. ಅದಕ್ಕೆ 3D ಮಾಡೆಲಲ್ಲಿ ವರ್ಚುವಲ್ ಆಗಿ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟಲ್ಲೇ ಎಲ್ಲದನ್ನು ನಾವು ವಿಡಿಯೋನ ನೋಡ್ಬೋದು. ಅಜ್ಜಿಗೆ ಅದನ್ನೇ ಆನ್ ಮಾಡಿ ತೋರಿಸಿದ್ರೆ ಆತು.
2: ಓ, ಇದು ಐಡಿಯಾ,
3: ಮೊಬೈಲಲ್ಲೇ ಎಲ್ಲ.
0: ಸರ್, ಈಗ ಬಹಳಷ್ಟು ಸ್ಮಾರಕಗಳು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇಂಥ ಸ್ಮಾರಕಗಳಿಗೆ ಪ್ರವಾಸಿಗರು ಬರೋ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್?
1: ನಮ್ಮ ರಾಜ್ಯದಲ್ಲಿ 4 ವಿಶ್ವ ಪರಂಪರೆ ತಾಣಗಳಿದೆ. ಅವಳೆ ಮೊದಲಿಗೆ ಹಂಪಿ, ನಂತರ ಪಟ್ಟದಕಲ್ಲು, ನಂತರ ನಮ್ಮ ವೆಸ್ಟರ್ನ್ ಘಾಟ್ಸ್, ಕಳೆದ 2 ವರ್ಷದ ಹಿಂದೆ ಘೋಷಣೆ ಆದಂತಹ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ. ಇಷ್ಟು ಸ್ಥಳಗಳು ವಿಶ್ವ ಪಾರಂಪರಿಕ ತಾಣಗಳಾಗಿ ವಿಶ್ವಸಂಸ್ಥೆ, ಯುನೆಸ್ಕೋ ಸಂಸ್ಥೆ ಘೋಷಣೆ ಮಾಡಿದೆ. ಇವುಗಳಿಗೆ ಪ್ರವಾಸಿಗರನ್ನ ನಾವು ಹೆಚ್ಚು ಹೆಚ್ಚು ಬರುವ ರೀತಿ ಮಾಡಬೇಕು. ಪ್ರವಾಸಿಗರಿಗೆ ಇದರ ಬಗ್ಗೆ ಒಂದು ಹೆಚ್ಚು ಮಾಹಿತಿಯನ್ನು ಕೊಡಬೇಕು. ಸ್ಮಾರಕದ ಇತಿಹಾಸವನ್ನ, ಈ ಸ್ಮಾರಕಕ್ಕೆ ಹೇಗೆ ತಲುಪಬೇಕು, ಮತ್ತೆ ಸ್ಮಾರಕದ ಬಳಿಯಲ್ಲಿ ಸಿಗುವಂತಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ಒಂದು ಮಾಹಿತಿಯನ್ನ ನಾವು ಪ್ರವಾಸಿಗರಿಗೆ ಹಂಚೋದ್ರ ಮುಖಾಂತರ, ಇದರ ಒಂದು ಪ್ರಮೋಷನ್ ಅನ್ನ ಮಾಡೋದ್ರ ಮುಖಾಂತರ ನಾವು ಪ್ರವಾಸಿಗರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ವಾಸ್ತುಶಿಲ್ಪದ ಒಂದು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ.
0: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ. ಹಂಪಿ ವಿಶ್ವ ಪರಂಪರೆ ಪಟ್ಟಿಗೆ 1986 ಸೇರಲ್ಪಟ್ಟಿತು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ, ಸಂಸ್ಥೆ, ಟ್ರಸ್ಟ್, ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ರಕ್ಷಣೆ ಸಂರಕ್ಷಣೆ ನಮ್.
3: ಇದುವರೆಗೂ ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ಸರ್ಕಾರ. ವೇಳೆ ಸರಿಯಾಗಿ 10:30. ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಿಟ್ಟಿ ಬಾಬು ಅವರ ವೀಣಾವಾದನ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದಾರೆ ಮಾವೇಲಿಕರ ಎಸ್ಆರ್ ರಾಜು, ಘಟ ತ್ರಿಪುನಿತರ ಎನ್ ರಾಧಾಕೃಷ್ಣ ಅವರದು. ತ್ಯಾಗರಾಜರ ಕೃತಿ ನಗುಮೋಮು, ರಾಗ ಅಭೇರಿ, ಆದಿತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಚಿಟ್ಟಿ ಬಾಬು ಅವರ ವೀಣಾ ವಾದನ ಕೇಳುತ್ತಿದ್ದರೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದ್ದವರು ಮಾವೇಲಿಕರ ಎಸ್ಆರ್ ರಾಜು, ಘಟ ತ್ರಿಪುನಿತರ ಎನ್ ರಾಧಾಕೃಷ್ಣ ಅವರದು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
2: ಸರ್, ಒಂದು ಹಾಡು ಬೇಕಿತ್ತು.
3: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
4: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
6: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
4: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
6: ಕರೆ ಮಾಡಿ
7: 2512582
6: ಅಥವಾ 2515089.
4: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
6: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
4: ಆನಂದಿಸಿ.
0: ವೇಳೆ ಸರಿಯಾಗಿ 10:30. ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಏಕ್ ಅಲಗ್ ಮೌಸಮ್ ಚಿತ್ರದ ಈ ಹಾಡು.

ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ವೇಳೆ ಸರಿಯಾಗಿ 10:45 ಸೆಕೆಂಡುಗಳು. ಈಗ ಗ್ಯಾಂಬ್ಲರ್ ಚಿತ್ರದ ಈ ಹಾಡು

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 11:05. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಕೆ ಚಾಕಿ ಓ ಜೋಕರ್ ಇಡು.
1: ಚೌಚೌ ಬಾತ್, ಒಗಟುಗಳು, ಗಾದೆ ಗಮ್ಮತ್ತು, ರಸಪ್ರಶ್ನೆಗಳು, ಹಾಡು ಹರಟೆ, ಪದಬಂಧ, ಲೆಕ್ಕಾಚಾರ, ಎಲ್ಲದಕ್ಕೂ ಒಂದೇ ವೇದಿಕೆ, ಇದು ಗೇಮ್ ಶೋ. ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ.
2: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ರಿ ಎಫ್ ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನ.
3: ಮೈಸೂರು ಅಂದರೆ ದಸರಾ, ದಸರಾ ಅಂದರೆ ಸಂಭ್ರಮ, ಸಂಭ್ರಮದಲ್ಲಿ ಅಂದು ಇಂದು ಎಂದೆಂದಿಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ.
4: ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನೀಡುವುದು ಧೈರ್ಯ, ಇತಿಹಾಸದಲ್ಲಿ ನಡೆದು ಬಂದ ರಾಜ ಪಾರಂಪರ್ಯ, ಅಂಬಾರಿಯ ಗಾಂಭೀರ್ಯ, ಅರಮನೆಯ ಸೌಂದರ್ಯ, ಸಂಸ್ಕೃತಿಯ ಮಾಧುರ್ಯ, ಸಂತಸದ ಔದಾರ್ಯ, ಇದೇ ನಮ್ಮ ನಾಡಿನ ಐಶ್ವರ್ಯ, ಸದಾ ನಮ್ಮಲ್ಲಿ ತುಂಬುವುದು ಶೌರ್ಯ.
3: ಈ ಸಂತಸ ಸಂಭ್ರಮದ ಗೇಮ್ ಶೋ ಅಂಬಾರಿ ತಯಾರಾಗಿದೆ. ಉತ್ತರಗಳ ಸಿಡಿಮದ್ದು ಸಿಡಿಸಲು ನಮ್ಮ ಕೇಳುಗರು ಸಿದ್ಧರಾಗಿದ್ದಾರೆ ಎಂದು ಭಾವಿಸುತ್ತಾ,
4: ಕನ್ನಡ ನಾಡಿನ ಸಾಂಸ್ಕೃತಿಕ ರಾಜಧಾನಿ, ಪ್ರತಿಯೊಬ್ಬರ ಹೃದಯದಲ್ಲೂ ಉಲ್ಲಾಸ ತುಂಬುತ್ತಿರುವ ಗೇಮ್ ಶೋ ಸಂಜೀವನಿ ಕೇಳುತ್ತಿರುವ ನಮ್ಮ ಪ್ರೀತಿಯ ಕೇಳುಗ ಅಭಿಮಾನಿಗಳಿಗೆ ಸ್ವಾಗತವನ್ನು ಕೋರುತ್ತಾ, ನಾನು ನಿಮ್ಮ ಚಿನ್ಮಯಿ, ಹಾಗೆ ನನ್ನ ಜೊತೆಯಲ್ಲಿ
3: ನಾನು ನಿಮ್ಮ ಕೀರ್ತನ,
2: ಹಾಗೂ ನಾನು ನಿಮ್ಮ ದಿಗ್ವಿಜಯ್ ಬಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ದೀರಿ ಕೂಡ.

0: ಇವತ್ತು ಕೂಡ ನೀವು ಆಟ ಆಡಬೇಕಾಗಿದ್ದಲ್ಲಿ ಏನು ಮಾಡಬೇಕು ಗೊತ್ತು, ಕರೆ ಮಾಡಿ ಭಾಗವಹಿಸಬೇಕು. ಕರೆ ಮಾಡಲು ದೂರವಾಣಿ ಸಂಖ್ಯೆ ಬೇಕಲ್ಲ, ನಮ್ಮ ದೂರವಾಣಿ ಸಂಖ್ಯೆನ ಒಮ್ಮೆ ನೋಟ್ ಮಾಡ್ಕೊಳ್ಳಿ. ಭಾಳಷ್ಟು ಜನಗಳಿಗೆ ಗೊತ್ತಿದೆ, ಹೊಸ ಕರೆ ಮಾಡೋರಿಗೆ ಹಾಗೂ ಕಾರ್ಯಕ್ರಮವನ್ನು ಹೊಸದಾಗಿ ಕೇಳೋರಿಗೆ ಮೊಬೈಲ್ ಸಂಖ್ಯೆ, ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. 0821 SD ಕೋಡ್ 251-2582. ಇನ್ನೊಂದು ಸಂಖ್ಯೆ 251-5089. 0821 SD ಕೋಡ್ 251-2582. ಹಾಗೆ ಇನ್ನೊಂದು ಸಂಖ್ಯೆ 251-5089. ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ. ನನಗೆ ಕರೆ ಸಿಗ್ತಾ ಇಲ್ಲ, ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದಲ್ಲಿ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮುಖಾಂತರ, ಕಾರ್ಯಕ್ರಮದಲ್ಲಿ ಭಾಗವಹಿಸಬೋದು ಹೊರತು ಕರೆ ಮಾಡಿ ವಾಯ್ಸ್ ನೋಟ್ ಕಳಿಸಿ ಅಲ್ಲ ಅಂತ ಹೇಳ್ತಾ ಸಂಖ್ಯೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 94-8085-8523 9480-85-8523. ಹಾಂ, ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, replyaimysuru@gmail.com replyaimysuru@gmail.com ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಏನು ಕೀರ್ತನ?
1: ಕಾನ್ಸೆಪ್ಟು ಈಗ ನಾವು ಓಪನಿಂಗಲ್ಲಿ ತಗೊಂಡ ಹಾಗೇನೆ ಒಂದಷ್ಟು ಪದಗಳಿಂದನೇ ನಮ್ಮ ಕೇಳುಗರಿಗೆ ಗೊತ್ತಾಗ್ಬಿಟ್ಟಿರತ್ತೆ ಏನಿರಬಹುದು ಇವತ್ತು ಅಂತ. ಆದರೆ ಈಗ ಒಂದು ಹಾಡು ಕೇಳಿಸ್ಬಿಟ್ರೆ ಖಂಡಿತ ಅದು ಕನ್ಫರ್ಮ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ.
0: ಓಕೆ, ಈಗ ಕಾರ್ಯಕ್ರಮದ ಆರಂಭದಲ್ಲಿ ತೆಗೆದುಕೊಂಡಂತಹ ಓಪನಿಂಗ್ ಈಗಾಗಲೇ ನಮ್ಮ ಕೇಳುಗರಿಗೆ ಗೊತ್ತಾಗಿರುತ್ತೆ, ಯಾಕೆಂದ್ರೆ ನಮ್ಮ ಕೇಳುಗರು ಅಷ್ಟು ಫಾಸ್ಟ್ ಇದ್ದಾರೆ ಗೊತ್ತಾ. ಒಂದು ಹಾಡಿನ ತುಣುಕನ್ನು ಕೇಳ್ಕೊಂಬರೋಣ, ನಂತರ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಡು ಕೇಳಿದ ಮೇಲೆ ಅಂತೂ ಗೊತ್ತಾಗುತ್ತೆ ಏನಂತ ಹೇಳಿ, ಯಾಕೆ ಅಂತಂದರೆ ಅಕ್ಟೋಬರ್ ತಿಂಗಳು ಅಂತ ಬಂದಾಗ ವಿಶೇಷವಾದ ತಿಂಗಳು ನಮ್ಮ ಮೈಸೂರಿಗರಿಗೆ, ಎಲ್ಲರಿಗೂ ಕೂಡ, ಆದರೆ ಮೈಸೂರಿಗರು ಸ್ವಲ್ಪ ವಿಶೇಷ.
1: ಹೌದು,
0: ಯಾಕೆ ಅಂದರೆ ಈ ಹಾಡು ಕೇಳ್ಕೊ ಬನ್ನಿ ಗೊತ್ತಾಗುತ್ತೆ.

0: ಕೇಳುಗರಿಗೆಲ್ಲ ಮತ್ತೊಮ್ಮೆ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ನಾವು ಓಪನಿಂಗಲ್ಲಿ ಹೇಳಿದ್ವಿ, ಹಾಡು ಕೇಳಿದ್ವಿ ಅಂದಮೇಲೆ ಖಂಡಿತ ಇವತ್ತಿನ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀವಿ.
1: ಖಂಡಿತ ಚಿನ್ಮಯಿ, ಅಂದ್ರೆ ಇಡೀ ಮೈಸೂರು ಒಂದು ಹಬ್ಬದ ವಾತಾವರಣದಲ್ಲಿ ತಯಾರಾಗ್ತಾ ಇದೆ ಈಗ.
0: ಹೌದು,
1: ಇನ್ನೇನು ಕೆಲವೇ ದಿನಗಳಲ್ಲಿ ಆ ಹಬ್ಬ ಕೂಡ ನಮ್ಗೆ ಬರ್ತಾ ಇದೆ ಅನ್ನೋದೇ ನಮ್ಗೆ ದೊಡ್ಡ ಸಂಭ್ರಮ ಆಗಿದೆ.
0: ಹೌದು,
2: ಏನ್ ಹಬ್ಬ?
0: ದಸರಾ ಹಬ್ಬ,
1: ನವರಾತ್ರಿ, ನಾಡ ಹಬ್ಬ, ದಸರಾ.
2: ಓಕೆ, ಪ್ರತಿ ವರ್ಷ ಕೂಡ ನಾವು ದಸರಾ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ನ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊತಾ ಇರ್ತೀವಿ. ಈ ಬಾರಿ ಕೂಡ ಗೇಮ್ ಶೋ ಕಾರ್ಯಕ್ರಮದಲ್ಲಿ ದಸರಾ ವಿಚಾರವಾಗಿ ಇವತ್ತಿನ ಒಂದು ಗೇಮ್ ಶೋವನ್ನ ಆಟವನ್ನ ತಂದಿದೀವಿ ನಿಮಗೋಸ್ಕರ ಅಂತ ಹೇಳ್ತಾ ಡೈರೆಕ್ಟ್ ವಿಷಯಕ್ಕೆ ಬಂದ್ಬೋಣ ಅಲ್ವಾ. ವಿಷಯ ಕರೆನೇ ಸ್ವೀಕಾರ ಮಾಡೋಣ, ಸಮಯ ಕೂಡ ಆಗ್ತಾ ಬಂತು. ಹಬ್ಬ ಹಬ್ಬ ಅಂತ ಅನ್ಕೊಂಡು ಆಟ ಆಡ್ತಾ ಇದೀರಿ ನೀವು, ನಮ್ಗೆ ಯಾವಾಗ ಆಟ ಆಡಿಸ್ತೀರಿ ಅಂತ ನಮ್ಮ ಕೇಳುಗರು ಕೇಳ್ತಾ ಇದಾರೆ. ಮೊದಲ ಕರೆಯ ನಿರೀಕ್ಷೆಯಲ್ಲಿ ಬಂದಿದೆ ಕರೆ. ಹಲೋ, ನಮಸ್ಕಾರ.
3: ಆಜ್ಞಾಮಿತವಾದ ದಿಗ್ವಿಜಯ ಅವರಿಗೂ, ಕೇತನ ಅವರಿಗೂ, ಕ್ಯಾಟ್ನಲ್ಲಿ ಸೋಮಶೇಖರ್ ಮಾಡುವ ಅಂತ ಧನ್ಯವಾದಗಳು.
2: ನಮಸ್ಕಾರ,
3: ದಸರಾ ಹಬ್ಬದ ಆತ್ಮಿಕ ಶುಭಾಶಯಗಳು.
2: ನಮಸ್ಕಾರ ಸೋಮಶೇಖರ್, ಪ್ರಶ್ನೆ ಕೇಳದ?
3: ಹೇಳಿ ಸರ್.
2: ಓಕೆ, ಇವತ್ತಿನ ಕಾನ್ಸೆಪ್ಟ್ ದಸರಾ ವಿಶೇಷ ಅಂತ ಹೇಳಿ ದಸರಾ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ, ಉತ್ತರವನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಓಕೆ, ಪ್ರಶ್ನೆ ಕೇಳಲಿಕ್ಕೆ ಕೀರ್ತನ ರೆಡಿ ಇದ್ದಾರೆ. ಕೀರ್ತನ,
1: ಈ ಬಾರಿ ದಸರಾ 11 ದಿನಗಳು ಬರಲು ಯಾವ ತಿಥಿ 2 ದಿನ ಬಂದಿದೆ?
2: ನೀವು ಬೇರೆ ತಿಥಿಗೆ ಹೋಗ್ಬೇಡಿ, ತಿಥಿನ ಅಂತ ಕೇಳ್ತೀರಿ, ನಾನು ಏನ್ ಹೇಳೋಣ?
3: ಭಾದ್ರಪದ ಮಾಸದ
0: ಭಾದ್ರಪದ ಮಾಸ ಯಾಕೆ?
2: ಅಲ್ಲ, ಸೋಮಶೇಖರ್ ಅವರ ಕರೆಕ್ಟ್ ಕೇಳಿಸ್ಕೊಳ್ಳಿ. ಈ ಬಾರಿ ದಸರಾ 11 ದಿನ ಬಂದಿದೆ ಅಲ್ವಾ? ಯಾಕೆ 11 ದಿನ ಬರ್ಲಿಕ್ಕೆ ಕಾರಣ ಏನಿದೆ ಕಾರಣ ಅಂದ್ರೆ, ನಾವು ಉತ್ತರ ಕೂಡ ಅಲ್ಲೇ ಆಲ್ಮೋಸ್ಟ್ ಹೇಳ್ಬಿಟ್ಟಿದೀವಿ. 2 ದಿನಗಳು ಒಂದೇ ತಿಥಿ ಬರೋದ್ರಿಂದ ಅದು ಯಾವುದು ಅನ್ನುವ ಪ್ರಶ್ನೆ ನಿಮಗೆ.
0: ಕಳೆದ ಬಾರಿ ಕೂಡ ಹಿಂಗೆ 11 ದಿನ ಬಂದಿತ್ತು,
2: ಅಲ್ಲಿ ಬೇರೆ ಅಲ್ವಾ ಆಯ್ತು?
0: ಹೌದು.
2: ಓಕೆ, ಹೇಳ್ತೀರಾ ಸೋಮಶೇಖರ್ ಅವರೇ? ತೊಂದ್ರೆ ಇಲ್ಲ, ಮುಂದಿನ ಕರೆ ಹೋಯ್ತಾ ಇದೀವಿ, ಕೇಳಿಸ್ಕೊಳ್ಳಿ, ಅರ್ಥ ಆಯ್ತದೆ. ಹಲೋ, ಓಕೆ, ಮುಂದಿನ ಕರೆ. ಹಲೋ,
4: ನಮಸ್ಕಾರ.
2: ವೆಂಕಟೇಶ್, ಪ್ರಶ್ನೆ ಅರ್ಥ ಆಯ್ತಾ?
4: ಬಹಳ ಕಾರ್ಯಕ್ರಮ, ಬಹಳ ಚೆನ್ನಾಗಿ ಮೇಡಮ್ ಅವರು, ನೀವು ಆಕಾಶವಾಣಿ ಇರೋದ್ರಿಂದ ಎಷ್ಟೋ ಜನ ಬಹಳ ಒಳ್ಳೇದು ಸರ್. ಒಳ್ಳೆ
2: ಪ್ರಶ್ನೆ ಅರ್ಥ ವೆಂಕಟೇಶ್ ಅವ್ರ, ನಮಸ್ಕಾರ, ಪ್ರಶ್ನೆ ಅರ್ಥ ಆಯ್ತಾ?
4: ಆಯ್ತು ಬುದ್ಧಿ, ಆಯ್ತು ಬುದ್ಧಿ, ಒಳ್ಳೇದಾಗ್ಲಿ ಬುದ್ಧಿ.
2: ಉತ್ತರ ಕೊಡಲ್ವಾ?
4: ಉತ್ತರ ಹೇಳಿ, ಒಂದು ಹೇಳಿ, ಹೇಳ್ಕೊಡಿ ಬುದ್ಧಿ.
2: ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳಿ.
4: ಹೇಳಿ ಬುದ್ಧಿ,
0: ನಿಮ್ ಪ್ರಶ್ನೆ ಬಂದು ಈ ಬಾರಿ ದಸರಾ 11 ದಿನಗಳು ಬರಲು ಯಾವ ತಿಥಿ 2 ದಿನಗಳು ಬಂದಿದೆ ಅಂತ.
2: ನಮಸ್ಕಾರ, ನಮಸ್ಕಾರ, ಮುಂದಿನ ಕರೆ. ಹಲೋ,
0: ನಮಸ್ತೆ ಆಕಾಶವಾಣಿ.
5: ನಮಸ್ಕಾರ ಮೇಡಮ್.
0: ಯಾರು, ಎಲ್ಲಿಂದ? ಮಾಧವನ್ ಅವರೇ. ಬಹುಶಃ ನಿಮ್ಗೆ ಇಷ್ಟೊತ್ತಿಗೆ ಪ್ರಶ್ನೆ ಕೇಳಿರುತ್ತೆ ಅಂತ ಅನ್ಕೋತೀನಿ. ಉತ್ತರ ಹೇಳ್ತೀರಾ?
2: ಪ್ರಶ್ನೆ ಕೇಳ,
1: ಉತ್ತರ ಗೊತ್ತಿಲ್ವಾ ನಿಮ್ಗೆ? ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ?
2: ಓಕೆ, ಮಾಧವನ್ ಅವ್ರ ಕರೆ ಕಟ್ಟೆ ಮಾಡ್ಬಿಟ್ಟು ತೊಂದರೆ ಇಲ್ಲ, 3 ಜನಕ್ಕೆ ಕರೆಯನ್ನ ವರ್ಗ ಮಾಡಿದ್ವಿ, ಆದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಚಿನ್ಮಯ್, ಉತ್ತರ ಹೇಳ್ಬಿಡಿ.
0: ಉತ್ತರ ಬಂದು ಅಷ್ಟಮಿ, ಅಕ್ಟೋಬರ್ 18ನೇ ತಾರೀಕು ಹಾಗೂ 19ನೇ ತಾರೀಕು ಎರಡೂ ದಿನ ಕೂಡ ಸೂರ್ಯೋದಯದಲ್ಲಿ ಅಷ್ಟಮಿ ಇರೋದ್ರಿಂದ ದುರ್ಗಾಷ್ಟಮಿಯನ್ನು ಕೂಡ ನಾವು 2 ದಿನ ಆಚರಣೆ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಬಾರಿ ಅಷ್ಟಮಿ ತಿಥಿ 2 ದಿನ ಬಂದಿರೋದ್ರಿಂದ ದಸರಾ 11 ದಿನ ಆಗಿದೆ.
2: ಓಕೆ, ಕಳೆದ ಬಾರಿ ಯಾವ ದಿನ?
0: ಕಳೆದ ಬಾರಿ ಚೌತಿ 2 ದಿನ ಬಂದಿತ್ತು.
2: ಓಕೆ ಆಯ್ತು, ಈಗ ನಮ್ಮ ಕೇಳುಗರಿಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸೋಣ. ಸೋಮಶೇಖರ್ ಅವ್ರಿಗೂ ಸ್ವಲ್ಪ ಪ್ರಶ್ನೆಯಲ್ಲಿ ಗೊಂದಲ ಆಯಿತು. ಈ ಬಾರಿ ಅಷ್ಟಮಿ 2 ದಿನ ಬಂದಿರೋದ್ರಿಂದ 11 ದಿನಗಳ ಕಾಲ ದಸರಾ ನಡೆಯುತ್ತೆ. ಓಕೆ, ಉತ್ತರ.
1: ಉತ್ತರ ವಾಟ್ಸ್ಆ್ಯಪ್ನಲ್ಲಿ ತುಂಬ ಜನ ಕಳಿಸಿದ್ದಾರೆ. ಅನಘ ಅವರು ಒಂಟಿಕೊಪ್ಪಲ್ನಿಂದ, ತನುಜ ಅವರು ಮೈಸೂರಿನಿಂದ, ಉಮಾ ರಾಮದಾಸ್ ಅವರು ಮೈಸೂರಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಕಲಾಪ್ರಸಾದ್ ಬೆಮ್ಮೆಲ್ ನಗರ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಗಾಯತ್ರಿ ರಮೇಶ್ ಅವರು, ಸುಮತಿ ನಾಗರಾಜ್ ಅವರು, ಪುಷ್ಪ ಅವರು ಕುವೆಂಪು ನಗರದಿಂದ, ನಂದು ಅವರು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಉಮಾ ಮೋಹನ್ ಮುರಳಿ ಅವರು ಚಿತ್ರದುರ್ಗದಿಂದ, ಸುಜಾತಾ ಮೈಸೂರಿನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಪ್ರಸಾದ್, ರೇಖಾ ವಿಜಯನಗರ, ಹಾಗೆ ಕೆಟಿ ಶ್ರೀಮತಿ ಅವರು, ವನಜಾ ಅವರು, ನರಸಿಂಹಯ್ಯ ಅವರು ಐ ಪಿ ಎಸ್ ನಗರದಿಂದ.
2: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ಹಲೋ,
6: ನಮಸ್ತೆ ಸರ್.
2: ನಮಸ್ಕಾರ, ಯಾರು, ಎಲ್ಲಿಂದ?
6: ನಾನು ವೇದಾ, ಹಾಸನದಿಂದ.
2: ವೇದಾ ಅವರು ಏನ್ ಮಾಡ್ಕೊಂಡಿದ್ದೀರಿ?
6: ನಾನು ಗೃಹಿಣಿ ಸರ್.
2: ವೇದಾ ಹಾಸನದಿಂದ. ಓಕೆ, ವೇದಾ ಅವರೇ ಪ್ರಶ್ನೆ ಕೇಳದ?
0: ನಿಮ್ಮ ಪ್ರಶ್ನೆ ಬಂದು, ಮೈಸೂರು ದಸರಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವ ಜಾನಪದ ಕ್ರೀಡೆಯನ್ನು ಸೇರ್ಪಡೆ ಮಾಡಿದ್ದಾರೆ?
2: ನಿಮ್ಮ ರೇಡಿಯೋ ಸೆಟ್ನ ಸ್ವಲ್ಪ ದೂರ ಇಡಿ ವೇದಾ ಅವರೇ.
0: ಮೈಸೂರು ದಸರಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವ ಜಾನಪದ ಕ್ರೀಡೆಯನ್ನು ಸೇರ್ಪಡೆ ಮಾಡಿದ್ದಾರೆ?
6: ಜನಪದ ಕ್ರೀಡೆ? ಗೊತ್ತಿಲ್ಲ ಮೇಡಮ್, ಒಂದ್ ಮಗನ್ ಕೇಳ್ತೀನಿ.
2: ಮಗನ್ ಕೇಳ್ತೀರಾ? ಯಾಕೆ, ನೀವು ಪೇಪರ್ ಗೀಪರ್ ನೋಡಲ್ವಾ? ಪೇಪರ್ ನ್ಯೂಸ್ ಗೀಸ್ ಏನ್ ನೋಡಲ್ವಾ?
6: ಇಲ್ಲ ಸರ್.
2: ಓಕೆ ವೇದಾ, ತೊಂದ್ರೆ ಇಲ್ಲ, ಮುಂದಿನ ಕರೆ ಹೋಗ್ತಿದೆ. ನಮಸ್ಕಾರ, ಮುಂದಿನ ಕರೆ. ಹಲೋ,
0: ನಮಸ್ತೆ ಆಕಾಶವಾಣಿ.
7: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
7: ಉಮಾ ರಾಮದಾಸ್. ಸರಿ,
0: ಉಮಾ ಅವರೇ ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ, ಉತ್ತರ ಹೇಳ್ತೀರಾ?
7: ಕಂಬಳ.
0: ಹೌದಾ? ಕರೆಕ್ಟೇನಾ?
2: ಎಲ್ಲಿಯವರು ಉಮಾ ರಾಮದಾಸ್ ಅವರು? ಎಲ್ಲಿಯವರು ತಾವು?
7: ಮೈಸೂರು.
2: ಮೈಸೂರೇನಾ?
7: ಬೋಗಾದಿ.
2: ಓಕೆ, ಕಂಬಳ ನೋಡಿದ್ದೀರಾ?
7: ನೋಡಿಲ್ಲ ಸರ್, ಟಿವಿನಲ್ಲಿ ತುಂಬಾ ಬಾರಿ ನೋಡಿದ್ದೀನಿ.
2: ನೋಡಿ, ಈಗ ನೋಡುವಂತ ಅವಕಾಶ ಮೈಸೂರಲ್ಲೇ ಸಿಕ್ಕಿದೆ.
7: ಎಲ್ಲಿ ಸರ್, ನಮ್ಮಂತವ್ರಿಗೆ ಅವಕಾಶ?
2: ಅಲ್ಲ, ನೋಡ್ಲಿಕ್ಕೆ ಏನು ಸಮಸ್ಯೆ?
7: ಟಿವಿಲ್ ನೋಡ್ಬೇಕಷ್ಟೇ.
2: ಅಲ್ಲ, ಮೈಸೂರಿಗೆ ಬಂದಿರೋದ್ರಿಂದ ನೀವು ಅಲ್ಲಿಗೆ ಹೋಗಿ
7: ನೋಡಿಲ್ಲಿ ನಮ್ಮಂತ ಹೋಗಕ್ಕೆ.
2: ಹಾಗೆ ಹಾಗೇನು ಅನ್ಕೋಬೇಡಿ, ಅವಕಾಶ ಖಂಡಿತ ಇರುತ್ತೆ, ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೋಗಿ ನೋಡಿ ಸಾಧ್ಯ ಆದ್ರೆ. ಆಯ್ತಾ,
7: ನೋಡೋಣ, ಟ್ರೈ ಮಾಡ್ತೀನಿ ಸರ್.
2: ಓಕೆ, ರಾಮದಾಸ್, ಉಮಾ ರಾಮದಾಸ್ ಅವರೇ, ಉತ್ತರ ಸರಿಯಾಗಿದೆ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ.
7: ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು.
2: ಓಕೆ, ಚಿನ್ಮಯಿ, ಉತ್ತರ ಇದೆಯಾ ಇಲ್ವಾ?
0: ಖಂಡಿತವಾಗ್ಲೂ ಉತ್ತರ ಇದೆ. ಅದಕ್ಕೂ ಮುಂಚೆ ಇದು ಬಂದು ಎಲ್ಲಿ ನಡೀತಾ ಇದೆ ಅಂತ ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡೋದಾದ್ರೆ, ಮೈಸೂರಿನ ಸಾತ್ಗಳ್ಳಿಯಲ್ಲಿ ವಿ ಟಿ ಯು ಕಾಲೇಜ್ ಗ್ರೌಂಡ್ಸ್ ಹತ್ರ ನಡೀತಾ ಇದೆ. ಅಕ್ಟೋಬರ್ 18ನೇ ತಾರೀಕು ಉದ್ಘಾಟನೆ. 145 ಮೀಟರ್ ಉದ್ದದ ಟ್ರ್ಯಾಕನ್ನು ಕಂಬಳಕ್ಕಾಗಿ ಮಾಡಿದ್ದಾರೆ ಅಲ್ಲಿ. ಇದಕ್ಕೆ ಸರಿ ಉತ್ತರವನ್ನು ಕೊಟ್ಟಿರೋರು ಜಯಲಕ್ಷ್ಮಿ ಅವರು, ಹಾಗೆ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ರಮಾ ಅಜಿತ್ ಅವರು ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಪೋಷಿತಾ ಕಲ್ಪಿತ ವಿವೇಕಾನಂದ ನಗರದಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ಸರ್ಕಲ್ನಿಂದ, ರಮೇಶ್ ಮಾಡೋದೆ ಮಂಡಿ ಮೊಹಲ್ಲಾಯಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ, ಗೋವಿಂದರಾಜು ವಿಜಯನಗರ 4ನೇ ಹಂತದಿಂದ, ರಮ್ಯಾ ವಿಜಯನಗರದಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ, ಗುಂಡುಪೇಟೆಯಿಂದ ಟೈಲರ್ ಸತೀಶ್, ಸುಧಾರಾ ಜೆಎಸ್ಎಸ್ ನಗರದಿಂದ, ಅನಘ ಒಂಟಿಕೊಪ್ಪಲ್ನಿಂದ, ತನುಜ ಮೈಸೂರಿನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಬೆಲ್ವತ ಗ್ರಾಮದಿಂದ ಲೋಕೇಶ್ ಆಚಾರ್, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ ಸುಮತಿ ನಾಗರಾಜ್ ಅವರು, ವಿನುತಾ ಜಯಲಕ್ಷ್ಮೀಪುರಂನಿಂದ, ಜೆಪಿ ನಗರದಿಂದ ರಾಧಾ ಜಯರಾಮ್, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಎಸ್ ಆನಂದ್ ನಾಯ್ಕ ಸುಣ್ಣದಗೇರಿಯಿಂದ, ಪುಷ್ಪಾ ಗುಪ್ತಾ ಅವರು, ಹಾಗೆ ಜಯಶ್ರೀ ರಾಮಕೃಷ್ಣ ನಗರದಿಂದ ಮತ್ತೊಬ್ಬರು ಅವರ ಹೆಸರನ್ನು ಕಳಿಸಿದ್ಲ, ಭಾಗ್ಯ ಬಿಕೆ ಅವರು, ಗಾಯತ್ರಿ ರಮೇಶ್ ಅವರು, ಯುಧಿಷ್ಠಿರ ರಂಪರೆ ನಜರ್ಬಾದ್ನಿಂದ, ಜಯಮ್ಮ ಶಿವಪ್ಪ ಅವರು ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಕೆ ಸ್ವಾಮಿ ವಿಜಯನಗರ 2ನೇ ಹಂತದಿಂದ, ಶಾಂತಲಾ ಅವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗುಂಡುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ಅಂತ ಕಳಿಸಿದ್ದಾರೆ, ಅವ್ರ ಹೆಸರನ್ನು ಕಳಿಸಿಲ್ಲ ಅವರು. ಪ್ರಕೃತಿ ಮಂಡ್ಯದಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
2: ಓಕೆ, ಮುಂದಿನ ಕರೆಗೆ ಹೋಗೋಣ.
0: ಖಂಡಿತ.
2: ಹಲೋ,
8: ಹಲೋ, ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
8: ನಾನು ಪಾರ್ವತಿ, ಮಂಡ್ಯ ಚೆನ್ನೈ ಬಡಾವಣೆಯಿಂದ ಮಾತಾಡ್ತಿರೋದು.
2: ಓಕೆ ಪಾರ್ವತಿ ಅವರೇ, ಪ್ರಶ್ನೆ ಕೇಳದ?
8: ಪ್ರಶ್ನೆ ಕೇಳಿ ಸರ್. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು.
0: ಧನ್ಯವಾದಗಳು.
1: ಓಕೆ ಪಾರ್ವತಿ ಅವರೇ, ನಿಮ್ ಪ್ರಶ್ನೆ ಈ ರೀತಿ ಇದೆ. ಆಹಾರ ಮೇಳ ಯಾವ ಜಾಗದಲ್ಲಿ ನಡೆಯಲಿದೆ?
8: ಆಹಾರ ಮೇಳ ಯಾವ್ದೋ ಗ್ರೌಂಡ್ ಹೆಸರಿಗೆ ಬಂದಿದೆ.
2: ಯಾವ್ದೋ ಒಂದು ಗ್ರೌಂಡ್, ಹೌದು, ಯಾವ್ದೋ ಗ್ರೌಂಡ್ ಹೆಸರು ಅಂತ ಅಂದ್ಬಿಟ್ರೆ ಯಾವ್ದೋ ಗ್ರೌಂಡ್ ಅಲ್ಲಿ ನಡೀತಾ ಇದೆ.
1: ಮೈಸೂರಲ್ಲಿ ಎಷ್ಟೊಂದು ಗ್ರೌಂಡ್ ಇದೆಯಲ್ಲ.
8: ಹೌದೌದು, ನೋಡಿ ಇದೆಲ್ಲ ಬೇಕು ಅಂತ.
2: ಇಷ್ಟು ಸುಲಭದ ಪ್ರಶ್ನೆಯನ್ನ ಪಾರ್ವತಿ ಅವರು ಬಿಟ್ಕೊಡಬಾರದು.
8: ಮಹಾರಾಜ ಕಾಲೇಜು ಮೈದಾನ ಇರಬೇಕು ಸರ್.
2: ಹೇಳಿ, ಕರೆಕ್ಟ್ ಆಗಿ ಹೇಳಿ. ಈಗ
8: ಯಾಕಂದ್ರೆ ಕಳೆದ ಸರಿ ನನ್ನ ಮಗನ ಜೊತೆ ಬಂದಿದ್ದೆ, ಅಂದ್ರೆ ನೈಟ್ ಬಂದಿದ್ದ, ನಾವು ಅದೇ ಅನ್ಕೋತೀನಿ. ನನ್ನ ಪೋಸ್ಟರ್ ಎಲ್ಲ ನೋಡಿಲ್ಲ ನಾನು, ಬಂದಿದ್ದೆ.
2: ನಾವು ಕೇಳ್ತಾ ಇರೋದು ಈ ಬಾರಿಯ ಆಹಾರ ಮೇಳ ಕಳೆದ ವರ್ಷದಲ್ಲ.
8: ಗೊತ್ತಾಯ್ತು, ಅದೇ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ.
2: ಓಕೆ, ಇರ್ಬೋದು ಅಂತ ಅನ್ಕೋತೀನಿ. ನೀವೇನು ನಮ್ಮ ಆಕಾಶವಾಣಿನ ಇಲ್ಲ ಮಾಧ್ಯಮಗಳನ್ನ ನೋಡ್ತಾ ಇಲ್ಲ ಅಂತ ಕಾಣುತ್ತೆ, ಕೇಳ್ತಾ ಇಲ್ಲ ಅಂತ ಕಾಣುತ್ತೆ, ಹೌದಾ?
8: ಇಲ್ಲ ಇಲ್ಲ, ಕೇಳ್ತೀನಿ ಸರ್. ಅದ ತಪ್ಪು ಹೇಳೋದು, ಎಲ್ಲಾನು ಕಂಪ್ಯೂಟರ್ ತರ ತಲೆಯಲ್ಲಿ ಇಟ್ಕೊಳಕ್ ಆಗಲ್ಲ ಸರ್. ರೇಡಿಯೋ ಇಲ್ದೆ ನಾವು ಬದುಕಕ್ ಆಗುತ್ತ? ನಿಜವಾಗ್ಲು ಒಂದ್ ಪಕ್ಷ ಪೇಪರ್ ಇಲ್ದೆ ಇರ್ಬೋದು, ರೇಡಿಯೋ ಇಲ್ದೆ ಇರಕ್ ಆಗಲ್ಲ.
2: ಎಷ್ಟ್ ಸಲ ರೇಡಿಯೋದಲ್ಲಿ ಹೇಳ್ತಾ ಇರ್ತೀವಿ ಅಲ್ವಾ, ಆದ್ರೂ ಮರ್ತೋಗೈತೆ. ಓಕೆ, ತೊಂದ್ರೆ ಇಲ್ಲ, ಉತ್ತರ ಹೇಳ್ತಾರೆ ಕೀರ್ತನ.
8: ಹೇಳಿ,
1: ಕರೆಕ್ಟ್ ನೀವ್ ಹೇಳಿದ್ದು.
8: ಅಯ್ಯೋ ಕರೆಕ್ಟ್, ಥ್ಯಾಂಕ್ ಯು ಮೇಡಮ್. ತಿಂದಿದ್ಕು ಸಾರ್ಥಕ ಆಯ್ತು, 11 ಗಂಟೆವರೆಗೂ ಸುತ್ಕೊಂಡು ತಿಂದಿದ್ಕು ಸಾರ್ಥಕ ಆಯ್ತು.
2: ಈ ಸಲ ತಿನ್ನಿ ಆಯ್ತಾ? ಓಕೆ, ನಮಸ್ಕಾರ.
0: ಅಕ್ಟೋಬರ್ ನಮಸ್ತೆ. ಅಕ್ಟೋಬರ್ 11ನೇ ತಾರೀಕೆ ಕೂಡ ಅದರ ಇನಾಗ್ರೇಷನ್ ನಡೀತಾ ಇದೆ. ಅವತ್ತಿಂದ ಆಹಾರ ಮೇಳ ಅವ್ರು ಹೇಳ್ದಂಗೆ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತೆ. ಇದಕ್ಕೆ ಸರಿ ಉತ್ತರ ಕೊಟ್ಟರು ಅನಘ ಒಂಟಿಕೊಪ್ಪಲ್ನಿಂದ, ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಹೆಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ರಾಜೇಶ್ವರಿ ಟಿ ಎನ್ ಅವರು, ಕಣ್ಣೂರ್ ವಿ ಗೋವಿಂದಾಚಾರ್ಯ ಅವರು,

0: ಮುಳ್ಳೂರು ಪ್ರಕಾಶ್ ಕನಕದಾಸನಗರದಿಂದ ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ ವಿನುತಾ ಜಯಲಕ್ಷ್ಮೀಪುರಂನಿಂದ ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ ಮುಕುಂದ್ರಾವ್ ಕುತ್ನೀಕರ್ ಗೋಕುಲಂ ಮೈಸೂರಿನಿಂದ ಶಾಂಭವಿ ನಾಯ್ಡು ನಗರದಿಂದ ದೀಪಾ ಇಲ್ವಾಲಾಯಿಂದ ನರಸಿಂಹಯ್ಯ ಆರ್ ಐಪಿಎಸ್ ನಗರದಿಂದ ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ ಚಿನ್ಮಯಿ, ಇವಾಗ ನೀವು ಪ್ರಶ್ನೆಗೆ ಯಾರ್ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಮುಖ್ಯ ಪ್ರಶ್ನೆಗೆ ಕಳೆದ ಬಾರಿ ಉತ್ತರ ಕೊಟ್ಟು ನಮ್ಮ ಮೈಸೂರು ಆಕಾಶವಾಣಿಗೆ ಭೇಟಿ ನೀಡಿದ್ದವ್ರು ಯಾರು ಹೇಳಿ?
0: ಮೈಸೂರಿನ ಒಂಟಿಕೊಪ್ಪಲ್ನ ಅನಘಾ ಅವರು.
1: ಅವರ ಮಾತುಗಳನ್ನ ನಮ್ಮ ಕೇಳುಗರಿಗೆ ಕೇಳ್ಸಣ್ವಾ?
0: ಖಂಡಿತ.
2: ಓಕೆ, ಅನಘಾ ಅವರ ಮಾತುಗಳನ್ನ ಕೇಳ್ಕೊಂಬರೋಣ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅನಘಾ, ನಾನು ಓರ್ವ ಗೃಹಿಣಿ ಮತ್ತು ಮೈಸೂರು ನಿವಾಸಿ. ಈ ವಾರದ ಗೇಮ್ ಶೋ ವಿನ್ನರ್ ಆಗಿ ಆಯ್ಕೆಯಾಗಿ ನನಗೆ ರೇಡಿಯೋಲಿ ಮಾತಾಡುವ ಒಂದು ಅವಕಾಶ ಸಿಕ್ಕಿತ್ತು. ರೇಡಿಯೋ ಬಗ್ಗೆ ನಮ್ಮಲ್ಲಿ ಅತ್ಯಂತ ಒಲವು ಅಂದರೆ ನನಗೆ ನನ್ನ ತಾಯಿ ವನಜಾ ಮಹೇಶ ಮತ್ತು ನನ್ನ ಅಣ್ಣ ದೀಪುಗೆ. ಅಣ್ಣ ಇರೋದು USAಲಿ, ಆದರೆ AIR ಆ್ಯಪ್ ಮುಖಾಂತರ ಎಲ್ಲ ಆಕಾಶವಾಣಿ ಸ್ಟೇಷನ್ಸ್ ಪ್ರೋಗ್ರಾಮ್ಸ್ನ ಅವನು ಫೋನಲ್ಲಿ ಹಾಕ್ಕೊಂಡು ಕೇಳ್ತಾನೆ. ನಮ್ಮ ವೀಕೆಂಡ್ ಫೋನ್ ಕಾಲ್ಸ್ ಡಿಸ್ಕಷನ್ಸ್, ನೀನು ಈ ಪ್ರೋಗ್ರಾಮ್ ಕೇಳ್ದ್ಯಾ ಅದು ಕೇಳ್ದ್ಯಾ, ಇದರ ಬಗ್ಗೆನೇ ಇರುತ್ತೆ. ನನ್ನ ತಾಯಿ ಕೂಡ ಮೈಸೂರಲ್ಲಿಯೇ ಇರೋದು. ನಮ್ಮ ಬೆಳಗಿನ ರೊಟೀನ್ ಫೋನ್ ಕಾಲ್ಸ್ ಯೂಶ್ವಲಿ ಹೆಂಗಿರುತ್ತೆ ಅಂದರೆ, ಅಮ್ಮ ಇವತ್ತು ಬೆಳಗ್ಗೆ ಆಯೋ ಶ್ರೀಗೌರಿ ಕೇಳಿದ್ಯಾ, ಏನು ತಿಂಡಿ, ಏನು ಅಡುಗೆ, ಈ ಥರ. ಆದರೆ ಪ್ರತಿ ಸೋಮವಾರ ಮಾತ್ರ ಕರೆಕ್ಟಾಗಿ 10:55 ಫೋನ್ ಮಾಡಿ, ಅನಘಾ ಇವತ್ತು ಗೇಮ್ ಶೋ, ರಿಮೈಂಡ್ ಮಾಡ್ತೀನಿ ಆನ್ ಮಾಡು ಅಂತ ಹೇಳಿ ನಂತರ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಗೇಮ್ ಶೋ ಮುಗಿದ ನಂತರ 12 ಗಂಟೆ ಕರೆಕ್ಟಾಗಿ ನಿಂದೆಷ್ಟು ಸರಿಯಾದ ಉತ್ತರ ಬಂತು, ನಂದೆಷ್ಟು ಅಂತ ಲೆಕ್ಕಾಚಾರ ಹಾಕ್ತೀವಿ. ನನಗೆ ಈ ಗೇಮ್ ಶೋ ಬಗ್ಗೆ ತುಂಬ ಖುಷಿಯಾಗುವ ಒಂದು ವಿಷಯ ಏನಂದರೆ, ಇಟ್ ಕನೆಕ್ಟ್ಸ್ ಪೀಪಲ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಆ್ಯಂಡ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಹಳ್ಳಿಯಿಂದ ದಿಲ್ಲಿಯವರೆಗೆ ಮಾತ್ರ ಸೀಮಿತವಿಲ್ಲದೆ ಚೀನಾ, ಚೆನ್ನೈ, ಐರ್ಲೆಂಡ್, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಜನ ಉತ್ತರಗಳನ್ನು ಮೆಸೇಜ್ ಮಾಡ್ತಾರೆ. ಅದು ಎಷ್ಟು ಉತ್ಸಾಹದಿಂದ, ಥ್ಯಾಂಕ್ಸ್ ಟು ಡಿಜಿಟಲ್ ಟೆಕ್ನಾಲಜಿ ಫಾರ್ ಇಟ್. ಈ ಗೇಮ್ ಶೋ ಹೋಸ್ಟ್ ಆದ ಶ್ರೀಯುತ ದಿಗ್ವಿಜಯ್ ಅವರು, ಮಿಸ್ ಕೀರ್ತನಾ ಆ್ಯಂಡ್ ಮಿಸ್ ಚಿನ್ಮಯಿ ಬಗ್ಗೆ ಕೂಡ ಖಂಡಿತ ಹೇಳಲೇಬೇಕು. ಅವರು ಎಲ್ಲರೂ ಎಷ್ಟು ಸಮಾಧಾನದಿಂದ ಅತ್ಯಂತ ಆತ್ಮೀಯವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಆ್ಯಂಡ್ ಅದಕ್ಕೆ ಮುಕ್ತ ಮನಸ್ಸಿನಿಂದ ಪ್ರತಿಕ್ರಿಯೆ ನೀಡ್ತಾರೆ. ಅವರೆಲ್ಲರಿಗೂ ಮತ್ತು ಆಕಾಶವಾಣಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
1: ಕೇಳುಗರಿಗೆಲ್ಲ ಮತ್ತೊಮ್ಮೆ ನಿಮ್ಮ ಮೆಚ್ಚಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ದಿಗ್ವಿಜಯ್. ಈಗ ನಾವು ಕಳೆದ ಬಾರಿ ಗೇಮ್ ಶೋ ವಿನ್ನರ್ ಮಾತುಗಳನ್ನ ಕೇಳಿಸಾ ಇತ್ತು. ನಮ್ಮ ಕೇಳುಗರು ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆ ಇನ್ನು ಇವತ್ತಿನ ಮುಖ್ಯ ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಅಂತ, ಏನ್ ಹೇಳೋಣ ಅದಕ್ಕೆ?
2: ಮುಖ್ಯ ಪ್ರಶ್ನೆ ಬಗ್ಗೆ ಮಾತಾಡ್ತಿಲ್ಲ ಅಂತಂದಾಗ ಗೊತ್ತಾಗಿರುತ್ತೆ ಅವ್ರಿಗೆ, ಈ ಸಲ ಮುಖ್ಯ ಪ್ರಶ್ನೆ ಇಲ್ಲ ಅಂತ. ಯಾಕೆ ಮುಖ್ಯ ಪ್ರಶ್ನೆ ಇಲ್ಲ ಅನ್ನೋದಕ್ಕೆ ಒಂದು ಕುತೂಹಲ ಇರಲಿ.
1: ಹೌದು,
2: ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಕುತೂಹಲ ಅದು ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಮುಖ್ಯ ಪ್ರಶ್ನೆಯನ್ನ ಈ ಬಾರಿ ಇಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ. ಕಾರ್ಯಕ್ರಮ ಕೇಳ್ತಾ ಇರಿ, ಆಕಾಶವಾಣಿ ಕೇಳ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಮುಖ್ಯ ಪ್ರಶ್ನೆ ಇಲ್ಲ ಅಂತ ಹೇಳಿ ಅಂತ. ಓಕೆ, ಮುಂದಿನ ಕರೆ ಹೋಗುವಂತ ಸಮಯ. ಹಲೋ ನಮಸ್ಕಾರ.
4: ಹಲೋ
2: ನಮಸ್ಕಾರ.
4: ನಮಸ್ಕಾರ ಸರ್, ದಿಗ್ವಿಜಯ ಸರ್ ಅವರಿಗೆ, ಕೀರ್ತನಾ ಮೇಡಮ್ ಅವ್ರಿಗೆ, ಚಿನ್ಮಯ ಅವ್ರಿಗೆ
0: ನಮಸ್ಕಾರ, ಧನ್ಯವಾದಗಳು. ಯಾರು ಮಾತಾಡ್ತಾ ಇರೋದು?
4: ನಾನು ಚಿಕ್ಕಮಂಟಯ್ಯ, ಜೆಪಿ ನಗರ.
1: ಚಿಕ್ಕಮಂಟಯ್ಯ ಅವರೇ, ಗೊತ್ತಾಗಿದ್ಯಾ ಇವತ್ತಿನ ಕಾನ್ಸೆಪ್ಟ್ ನಿಮ್ಗೆ?
4: ಗೊತ್ತಾಯ್ತು ದಸರಾದ ಬಗ್ಗೆ, ಸ್ಟಾರ್ಟಿಂಗ್ ಇಂದ ಕೇಳಿದೆ ಮೇಡಮ್.
1: ಓಕೆ, ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಹಾಗಾದ್ರೆ?
4: ರೆಡಿ ಇದೀವಿ ಸರ್.
1: ಓಕೆ, ನಿಮ್ ಪ್ರಶ್ನೆ ಈ ರೀತಿ ಇದೆ. ವಿಶ್ವವಿಖ್ಯಾತ ಜಂಬೂ ಸವಾರಿಲಿ ಮೊದಲನೇ ಬಾರಿಗೆ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮಾತೆಯನ್ನ ಕೂರಿಸೋ ಪದ್ಧತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು?
4: ಯಾವ ವರ್ಷದಲ್ಲಿ ಪ್ರಾರಂಭ ಆಯ್ತು ಅಂತ ಮೇಡಮ್?
2: ಪ್ರಾಬ್ಲಮ್ ಅಲ್ಲ, ಪ್ರಾರಂಭ.
4: ಪ್ರಾರಂಭ ಆಗಿದ್ದು ಅದು ಸರ್, ಪ್ರಾರಂಭ ಆಗಿದ್ದು 1980 ಅಂತ ನಾನು ಅನಿಸ್ಕೊತೀನಿ.
2: 80 ಅದ್ ಯಾಕೆ 80 ಅಂತ ಬಂದ್ಬಿಟ್ರಿ? 70 ಹೋಗ್ಬೋದಿತ್ತು, 90 ಬರ್ಬೋದಿತ್ತು.
4: ಇಲ್ಲ ಇಲ್ಲ, ನಮ್ಗೆ ಏನ್ ಗೊತ್ತಾ ಸರ್, ನಾವು ಅವಾಗ 1980 ನಾವು ಮೈಸೂರಲ್ಲಿ ಇದ್ವು. ಅವಾಗ ನಾವು ಇದು ಬೊಂಬು ಬಜಾರ್ ಹತ್ರ ಇದ್ದು ಅವಾಗ ನೋಡ್ಬೇಕಾದ್ರೆ ನಮ್ಗೆ ಅವಾಗ ಗ್ಯಾಪ್
2: ನಷ್ಟ. 80 ತಾವ್ ನೋಡಿದಿರಿ?
4: 80 ನೋಡಿದೀವಿ ಸರ್.
2: ಓಕೆ, 80 ನೋಡಿದಿರಿ. ಓಕೆ ಕರೆಕ್ಟ್, 80 ನೋಡಿದಿರಿ ಸರಿ. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ ಉತ್ತರ ಸರಿಯಾಗಿರ್ಲಿಕ್ಕೆ.
4: ಹಂಗಾದ್ರೆ ಒಂದು 1978.
2: ಓಕೆ ಚಿಕ್ಕಮಂಡೆ ಅವರೇ, ಉತ್ತರ ತಪ್ಪಾಗಿದೆ, ನೋಡೋಣ ಇನ್ನೂ ಸ್ವಲ್ಪ ಹಿಂದಕ್ಕೆ ಯಾರು ಹೋಯ್ತಾರ ಅಂತ ಹೇಳಿ ಮುಂದಿನ ಕರೆ. ಹಲೋ
5: ನಮಸ್ತೆ ದಿಗ್ವಿಜಯ್ ಸರ್.
2: ನಮಸ್ಕಾರ ಕಿರಣ್.
5: ನಮಸ್ತೆ ಸರ್
2: ಕಿರಣ್. ಓಕೆ,
1: ಪ್ರಶ್ನೆ ಅರ್ಥ ಆಯ್ತಾ?
5: ಅರ್ಥ ಆಗಿದೆ, ಕೇಳಿಸ್ಕೊಂಡೆ ಮೇಡಮ್.
2: ನಿಮ್ಗೊಂದು ಕ್ಲೂ ಅಂತೂ ಕೊಟ್ಟಿದ್ದಾರೆ ಅವ್ರು, 78 ಅಂತ ಹೇಳಿದ್ರು. 78 ಹಿಂದೆ ಅಂತ ನಾವು ಹೇಳಿದೀವಿ, ಯಾವ ವರ್ಷ ಅಂತ ಹೇಳ್ಬೋದಾ
5: ಸರ್? 1977 ಅಂತ ಗೆಸ್ ಮಾಡ್ತೀನಿ ಸರ್.
2: ಒಂದೇ ವರ್ಷ ಹಾಕಿದ್ದಕ್ಕೆ ಹೋದ್ರಿ ಚಿನ್ಮಯ್, ಉತ್ತರ ಹೇಳ್ಬಿಡಿ.
0: ಇಲ್ಲ, ಸರಿಯಾದ ಉತ್ತರ ಬಂದು 1971.

0: ಎಪ್ಪ ಮೇಡಮ್ ಸ್ವಲ್ಪ ಹಿಂದೆ ಅಂದ್ಬಿಟ್ಟು ತುಂಬಾ ಹಿಂದೆ ಆಯ್ತಲ್ಲ ಮೇಡಮ್.
1: ತುಂಬಾ ತುಂಬಾ ಹಿಂದೆ ಇಲ್ಲ, ಸ್ವಲ್ಪ ಹಿಂದೆ ಅಂದ್ರೆ 15 ವರ್ಷ.
0: ಎಪ್ಪತ್ ಕೇಳಿ 80 ಅಂದ್ರೆ ಆಮೇಲೆ ಸ್ವಲ್ಪ ಮುಂದೆ ಹೋಗಿದ್ರಿ 87 ಅಂದ್ಮೇಲೆ 71 ಎಷ್ಟು ಡಿಫ್ರೆಂಟ್ ಆಗೋಯ್ತಲ್ಲ ಸರ್.
1: ಹಂಗಾರೆ ನಿಮ್ಗೆ ಒಂದೊಂದು ನಿಮ್ಗೆ ಏನ್ ಅನ್ಬೇಕು, ನಾವು ಒಂದ್ ಮೆಟ್ಲು ಹತ್ತಿ ಅನ್ಬಾರ್ದು, ಒಂದ್ 15 ಮೆಟ್ಲು ಒಟ್ಟಿಗೆ ಹತ್ತಿ ಅನ್ಬೇಕು ಅಲ್ವಾ, ಆ ಲೆಕ್ಕದಲ್ಲಿ ಹೇಳ್ಬೇಕು. ಓಕೆ ಉತ್ತರ 1971 ಚಿನ್ಮಯಿ, ಅದ್ರ ಬಗ್ಗೆ ಮಾಹಿತಿ ಇದ್ರೆ ಹೇಳ್ಬಿಡಿ.
2: ಖಂಡಿತವಾಗ್ಲೂ, ಅದಕ್ಕೂ ಮುಂಚೆ ರಾಜರೇ ಅಲ್ಲಿ ಕೂತ್ಕೋತಾ ಇದ್ರು ಚಿನ್ನದ ಅಂಬಾರಿಯಲ್ಲಿ. ಆದರೆ ಕೇಂದ್ರ ಸರ್ಕಾರ ರಾಜಧನ ಮತ್ತು ಮಹಾರಾಜರಿಗೆ ಇದ್ದಂಥ ವಿಶೇಷ ಸವಲತ್ತುಗಳನ್ನ ರದ್ದುಗೊಳಿಸಿದ ನಂತರ ದಸರಾ ಹಬ್ಬವನ್ನು ಸಾರ್ವಜನಿಕ ಹಾಗೂ ಸರ್ಕಾರಿ ಹಬ್ಬವಾಗಿ ಅದು ಮಾರ್ಪಾಡುಗೊಳ್ತು. ಅವತ್ತಿಂದ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಉತ್ಸವದಲ್ಲಿ ಕೂರಿಸ್ಕೊಂಡು ಬಂದಿದ್ದಾರೆ.
1: ಓಕೆ ಗೊತ್ತಾಯ್ತಾ ಕಿರಣ್?
0: ಹಾಂ ಗೊತ್ತಾಯ್ತು ಸರ್.
1: ಓಕೆ ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
1: ಓಕೆ ಚಿನ್ಮಯಿ ಉತ್ತರ.
2: ಖಂಡಿತವಾಗ್ಲೂ, ಇದಕ್ಕೆ ಸ್ವಲ್ಪ ಜನ ಮಾತ್ರ ಸರಿ ಉತ್ತರ ಕೊಟ್ಟಿದ್ದಾರೆ. ತುಂಬಾ ಜನ 1600 ಇಸ್ವಿಗೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ. ಅಷ್ಟೊಂದು ಹಿಂದಿಂದ ಖಂಡಿತವಾಗ್ಲೂ ಅಮ್ಮನವ್ರನ್ನ ಕೂರಿಸ್ತಾ ಇರಲಿಲ್ಲ. ಸರಿ ಉತ್ತರ ಕೊಟ್ಟಿರೋರು ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ಗಾಯತ್ರಿ ಬೆಂಗಳೂರಿನಿಂದ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್ ಅವರು, ಹಾಗೆ ರಮಾ ಅಜಿತ್ ತನುಜಾ ಮೈಸೂರಿನಿಂದ, ಗೋವಿಂದರಾಜು 4ನೇ ಹಂತ ವಿಜಯನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
1: ಓಕೆ ಮುಂದಿನ ಕರೆಗೆ ಹೋಗುವಂತಹ ಸಮಯ. ಹಲೋ
3: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡಿರೋದು?
4: ನಾನು ಪಾಂಡವಪುರದಿಂದ ಸಾವಿತ್ರಿ ಅಂತ ಮೇಡಮ್.
3: ಸಾವಿತ್ರಿ ಅವರೇ, ಕೇಳದ ಪ್ರಶ್ನೆ
4: ಕೇಳಿ ಮೇಡಮ್. ದಸರದ ಬಗ್ಗೆ.
3: ದಸರದ ಬಗ್ಗೆನೇ ಕೇಳ್ತೀವಿ.
1: ದಸರದ ಬಗ್ಗೆನೇ ಕೇಳಬೇಕಾ?
4: ಇಲ್ಲ, ನೀವೇ ಹೇಳಿದ್ರಲ್ಲ ಕಾನ್ಸೆಪ್ಟ್ ದಸರದ್ದು ಅಂತ.
1: ಹಂಗ ಸರಿ ಆಯ್ತು ಬಿಡಿ, ಅದೇ ಕೇಳವ.
3: ಮೈಸೂರು ಅರಮನೆ ನೋಡಿದೀರಾ?
4: ನೋಡಿದೀವಿ.
1: ಏನಂತಾರೆ ಮೈಸೂರು ಅರಮನೆಗೆ ಇನ್ನೊಂದ್ ಹೆಸರು? ಮೈಸೂರು. ನೀವು ಪಾಂಡುಪುರ ತಾನೇ? ಏನ್ 3/4 ಗಂಟೆಲಿ ಬಂದ್ ಹೊಂಟೋಗ್ಬೋದು ಮೈಸೂರಿಗೆ? ಅಲ್ವಾ ನೋಡಿದಿರಾ ಅರಮನೆ ಇಲ್ವಾ? ಓಕೆ, ಮೈಸೂರು ಅರಮನೆಗೆ ಇನ್ನೊಂದು ಹೆಸರಿದೆ ಗೊತ್ತಾ?
3: ಅದು ನಿಮ್ಮ ಪ್ರಶ್ನೆ ಅಲ್ಲ, ಸುಮ್ನೆ ಕೇಳ್ತಾ
2: ಇದ್ದಾರೆ ವಾಟ್ಸ್ಆಪ್ ನಲ್ಲಿ, ಅದಕ್ಕೆ ಉತ್ತರಗಳ ಸುರಿಮಳೆ ಹರಿದು ಬರ್ತಾ ಇದೆ. ಅದೇ ಸರಿಯಾದ ಪ್ರಶ್ನೆ ಅನ್ಕೊಂಡು.
1: ಈಗ ಅದು ಉತ್ತರ ಅಲ್ಲ, ಓಕೆ
2: ಪ್ರಶ್ನೆ ಅದಾಗಿರ್ಲಿಲ್ಲ. ನಮ್ಮ
3: ಅಂಬಾ ವಿಲಾಸ್ ಅರಮನೆ ಅಂತ ಕರೀತಾರೆ ಮೈಸೂರು ಅರಮನೆ. ಸೊ ನಮ್ಮ ಪ್ರಶ್ನೆ ಏನು ಅಂದ್ರೆ, ಮೈಸೂರು ಅಂಬಾ ವಿಲಾಸ ಅರಮನೆಗೆ ಒಟ್ಟು ಎಷ್ಟು ದ್ವಾರಗಳಿದೆ? ಹತ್ತು.
2: ಇಲ್ಲ ಇನ್ನೊಂಚೂರು ಯೋಚನೆ ಮಾಡಿ.
1: ಏನ್ ಎಲ್ಲ ಎಲ್ಲಿಂದ ತಂದ್ಬಿಡ್ತಾ ಇದೀರಿ ಬಾಗ್ಲು? ನೀವ್ ಹೆಂಗೆ ಅಂತಾರೆ, ಮನೆ ಒಂದು 3 ಬಾಗ್ಲು ಅಂದಂಗ ಆಯ್ತೀಗ. ಇಲ್ಲ ಸಾವಿತ್ರಿ ಅವರು ತಪ್ಪಾಗಿದೆ ಉತ್ತರ. ಮುಂದಿನ ಕರೆ ಅವರು ಉತ್ತರ ಹೇಳ್ತಾರೆ ನೋಡೋಣ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ. ಹಲೋ
5: ಹಲೋ ನಮಸ್ತೆ ಸರ್.
1: ನಮಸ್ಕಾರ, ಯಾರು ಎಲ್ಲಿಂದ?
5: ಬಂಗಾರಮ್ಮ ಸರ್, ಮರ್ಸೆಯಿಂದ.
1: ನಮಸ್ಕಾರ ಬಂಗಾರಮ್ಮ ಅವ್ರೆ, ಯಾಕೆ ಓಡ್ತಾ ಇದ್ದೀರಾ?
5: ಏನ್ ಸರ್
1: ಓಡ್ತಿದ್ದೀರಾ ಅಂತಂದೆ, ಉಸಿರು ಬಾಳ ಉಸಿರು. ರೇಡಿಯೋ ದೂರ ಓಡ್ಬಿಡಿ. ಅದೇಂಗ್ ನೀವು ಓಡ್ತಿದ್ರು ಫೋನ್ ಸಿಗ್ತದೆ, ಕುಂತಿದ್ರು ಫೋನ್ ಸಿಗ್ತದೆ, ನಿಂತಿದ್ರು ಫೋನ್ ಸಿಗ್ತದೆ. ಏನು ಎಂತದ
3: ಯಾವಾಗ ಮಾಡಲ್ಲ
1: ಡ್ಯಾನ್ಸಾ? ಏನು
5: ಫಸ್ಟ್ ಫಸ್ಟ್ಗೆ ಮಾಡಲ್ಲ ಸರ್, ಆಮೇಲೆ ಮಾಡೋದು ಎಲ್ಲ ತಿಳ್ಕೊಂಡ್ಮೇಲೆ.
1: ಈಗ ಎಲ್ಲ ತಿಳ್ಕೊಂಡಿದೀರಿ ಅಲ್ವಾ? ಉತ್ತರ ಹೇಳಿ. ಆಯ್ತು
5: ಸರ್.
1: ಹೆಂಗೆ 4? ಆ ಕಡೆ ಅಲ್ಲಿ ಮಹಾರಾಜ ನಿಲ್ಸೋರು, ಆ ಕಡೆ ಒಂದು ಅತ್ತ ಕಡೆ ಒಂದು ಸರಿಯಾ ಮುಗ್ದೋಯ್ತು.
5: 4 ಅನ್ಕೊಂಡಿದೀನಿ ಸರ್.
3: ಅಲ್ಲ
1: ಅಲ್ಲ, ಈಗ 4 ಅಂದ್ರಿ ಅಲ್ವಾ, ಎತ್ತೆತ್ತ ಕಡೆ ಹೇಳ್ಬಿಡಿ. ಅದ
5: ಈ ಕಡೆ ಮೈದಾನ ಇದು ಎಕ್ಸಿಬಿಷನ್ ಐತಲ್ಲ, ಆ ಕಡೆ ಒಂದು
1: ಎಕ್ಸಿಬಿಷನ್ ಒಂದು ಈ ಕಡೆ ಅಲ್ಲಿ
5: ನಿಲ್ಸ್ತಾರೆ.
1: ಪಾರವಾಡಗಳು ಮೇದಿರ್ತವೆ ಅತ್ತಾಗ ಒಂದು. ಓಕೆ ಇನ್ನೊಂದು
5: ಇನ್ನೊಂದು ಇನ್ನೊಂದು ಆ ಕಡೆ ಸರ್, ಮಾರ್ಕೆಟ್ ಆ ಕಡೆ ಇರುತ್ತೆ ಸರ್,
3: ಬಂಗಾರಮ್ಮ ಅವ್ರ ಮನೆ ಕಡೆ.
1: ಅದೇ ನೀವ್ ಹೆಂಗಿ ಅಂದ್ರೆ, ಈಗ ಆತ ಕಡೆ ಒಂದು, ಈತ ಕಡೆ ಇನ್ನೊಂದು, ಆ ಒಂದು ಆ ಎರಡು ಆ ಮೂರು ಆ 4 ಮುಗಿದೋಯ್ತು.

0: ಸರಿ, ಈಗ ಉತ್ತರ ಸರಿಯಾಗೈತೆ, ನಾಲ್ಕು ದ್ವಾರ ಸರಿಯಾಗದ ಉತ್ತರ. ಅದು ಕರೆಕ್ಟಾಗಿ ಹೇಳಬೇಕು ಹೆಸರು ಯಾವ್ಯಾವುದು ಅಂತ. ಹೇಳಿರಾ? ಬಂಗಾರ, ಬಂಗಾರಮ್ಮನ ಮಗ ಇರ್ಬೇಕಲ್ಲ. ಬಂಗಾರಮ್ಮನ ಮಗ ಇರ್ಬೇಕಲ್ಲ, ಕೇಳಿಯ ಮಗನ. ಸುಳ್ಳು ಹೇಳ್ಬಿಡಿ, ಆಮೇಲೆ ಅವನು ಮಾಡ್ತಾನೆ ಫೋನ.
1: ಇಲ್ಲ ಸರ್, ಅವನು ಪ್ಯಾಟ್ರಿಗ್ ಹೊಂಟಾಗವನೆ.
0: ಎಲ್ಲಿ ಹೊಂಟಾಗವನೆ? ಕೆಲ್ಸಕ್ಕೆ ಹೋಗೋನೆ. ಸರಿ ಆಯ್ತು.
1: ಅವತ್ತು ಕೇಳಿಸ್ಕೊಂಡಿಲ್ಲ ಸರ್, ತುಂಬ ಕರೆ ಸಿಕ್ತಿತ್ತಲ್ಲ ಅದಕ್ಕೆ ಮಾಡಿದ್ದು. ಅವನು ಕೇಳಿಸ್ಕೊಂಡ್ರೆ ಏನಿವಿ?
0: ಸರಿ ಆಯ್ತು, ಈಗ ಉತ್ತರ ಹೇಳ್ತಾರೆ ಚಿನ್ಮಯಿ, ಕೇಳಿಸ್ಕೊಳ್ಳಿ ಏನೇನು ಅಂತ. ಕರೆಕ್ಟ್ ಕೇಳಿಸ್ಕೊಳ್ಳಿ, ಇತ್ತ ಕಡೆ ಅತ್ತ ಕಡೆ ಬಿಡ್ಬಿಡಿ. ನೆಕ್ಸ್ಟ್ ಕೇಳಿದ್ರೆ ಕರೆಕ್ಟ್ ಹೇಳ್ಬೇಕು ಉತ್ತರ. ನಾಲ್ಕು ಸರಿಯಾಗದೆ ಯಾವ್ದು ಅಂತ ಹೇಳ್ತಾರೆ.
2: ನಾಲ್ಕು ಅನ್ನೋದು ಉತ್ತರ ಸರಿಯಾಗಿದೆ. ಯಾವ್ಯಾವ್ದು ಅಂದ್ರೆ ಜಯಮಾರ್ತಾಂಡ, ಜಯರಾಮ, ಬಲರಾಮ ಮತ್ತೆ ವರಾಹ. ಈ ನಾಲ್ಕು ದ್ವಾರಗಳು ನಮ್ಮ ಒಂದು ಇದಕ್ಕೆ ಇರೋ.
0: ನೀವು ಆ ಪಾರಿವಾಳ ಮೈತದ ಅದ್ರಲ್ಲ, ಅದು ಬಲರಾಮ ಆಯ್ತಾ. ಆಮೇಲೆ ಏನದು ಇಂಥದ ಕುದುರೆ ಕಟ್ಟಾಕ್ತಾರಲ್ಲ, ಅದು ವರ. ನಾನ್ ಕಟ್ಟಿಲ್ಲ, ಅಯ್ಯೋ ದೇವ್ರೆ, ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಕಟ್ಟಕ್ಕೆ, ಅವರೇ ಕಟ್ಕೊಬಿಟ್ಟವ್ರೆ. ಸರಿ, ಕರೆ ಮಾಡಿದ ಧನ್ಯವಾದ, ನಮಸ್ಕಾರ.
1: ನಮಸ್ಕಾರ ಸರ್.
0: ಉತ್ತರ ಅದ ಚಿನ್ಮಯಿ?
2: ಖಂಡಿತವಾಗ್ಲೂ ಇದೆ. ಆದ್ರೆ ಇದ್ರಲ್ಲೂ ಕೂಡ ವಿಧ ವಿಧವಾದ ಉತ್ತರಗಳು ಬಂದಿವೆ. ಕೆಲವೊಬ್ರು 3, ಕೆಲವೊಬ್ರು 50 ಅಂತ ಕಳಿಸಿದ್ರು.
0: 50 ಹೋಗತ್ತೆ ಅಂದ್ರೆ ಮೋಸ್ಟ್ಲಿ ಕೆಲವೊಂದು ಯಾವ್ದೋ ಒಂದು ಸೀರಿಯಲ್ ಬರ್ತದೆ, ಮನೆ ಒಂದು 3 ಬಾಗ್ಲು ಅಂತ. ಅಲ್ವಾ?
3: ಅಲ್ಲ, ನಾನು ಹೇಳ್ದಂಗೆ ಅವರು ಎಂಟೈರ್ ಅರಮನೆ ಒಳಗೆ ಎಷ್ಟು ಬಾಗ್ಲುಗಳಿದೆ ಅದಕ್ಕೆ ಅವರು
0: ಅನ್ಕೊಂಡಿರ್ಬೋದು.
3: ಈಗ ನೀವು ದ್ವಾರ ಅಂತ ಅಂದಾಗ ಅವ್ರು ಬಾಗ್ಲು ಅನ್ಕೊಂಡು.
0: ನೀವು ನೆಕ್ಸ್ಟ್ ಹೋದಾಗ ನೀವಿಬ್ರು ಲೆಕ್ಕಕ್ಕೆ ಬರ್ಬೇಕು, 50 ಎಷ್ಟು ಅಂತ.
2: ಇದಕ್ಕೆ ಸರಿ ಉತ್ತರ ಕೊಟ್ಟಿರೋರು ಶಶಿ ಉಡುಪ ವಿಜಯನಗರ 4ನೇ ಹಂತದಿಂದ, ಸುಮಾ ಶ್ರೀರಾಮ್ಪುರದಿಂದ, ಶಾಂತಿನಿ ಹಾಸನದಿಂದ, ಪ್ರಕೃತಿ ಮಂಡ್ಯದಿಂದ, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಸುಜಾತಾ ವಿಶ್ವನಾಥ್ ಮೈಸೂರಿನಿಂದ, ಕೆ ಸ್ವಾಮಿ ವಿಜಯನಗರ ಸೆಕೆಂಡ್ ಸ್ಟೇಜಿಂದ, ಮಾಧವನ್ ಚೆನ್ನೈನಿಂದ, ದೇವಗಳ್ಳಿ ಗ್ರಾಮದಿಂದ ತನುಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತನುಜ ಮೈಸೂರಿನಿಂದ, ಜಯಶ್ರೀ ರಾಮಕೃಷ್ಣದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಪುಷ್ಪಾ ಗುಪ್ತಾ ಮೈಸೂರಿನಿಂದ, ಜೆ ಪಿ ನಗರದಿಂದ, ರಾಧಾ ಜೈರಾಮ್ ಶಾಂಭವಿ ನಾಯ್ಡು ನಗರದಿಂದ, ನರಸಿಂಹಯ್ಯ ಆರ್ ಐ ಪಿ ಎಸ್ ನಗರದಿಂದ, ಪದ್ಮನಾಭ ಕೆ ಆರ್ ಸಾಗರದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ ಅವರು, ಗೋವಿಂದರಾಜು 4ನೇ ಹಂತ ವಿಜಯನಗರದಿಂದ, ಪದ್ಮ ಅಂಕುಶಾಪುರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ರಮ್ಯಾ ವಿಜಯನಗರದಿಂದ, ರಜನಿ ಮದ್ದೂರಿನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
0: ಓಕೆ, ಮುಂದಿನ ಕರೆ ಹೋಣ. ಹಲೋ, ಹಲೋ, ನಮಸ್ಕಾರ.
4: ಹಲೋ ಸರ್, ನಮಸ್ಕಾರ. ಸಿದ್ದರಾಜು ಎಸ್, ಸಾಗಡೆ ಗ್ರಾಮ ಸರ್, ಚಾಮರಾಜನಗರ ತಾಲೂಕು ಸರ್.
0: ಸಿದ್ದರಾಜು ಸಾಗಡೆ ಅಂತನಾ ಅದು?
4: ಹೌದು ಸರ್, ಹೌದು, ಚಾಮರಾಜನಗರ ತಾಲೂಕು.
0: ಚಾಮರಾಜನಗರ ತಾಲೂಕು, ಓಕೆ ಸರ್. ಎಲ್ಲಿ ಬರೋ ಸಿದ್ದರಾಜು ಅವರ ಸಾಗಡೆ ಇದು?
4: ಗುಂಡ್ಪೇಟೆ ಕೇಳಿದ್ರ ಸರ್?
0: ಏನೇಳಿ?
4: ಗುಂಡ್ಪೇಟೆ ಕಬ್ಬಳ್ಳಿ ಪಕ್ಕ ಸರ್.
0: ಗುಂಡ್ಲುಪೇಟೆ ಗೊತ್ತು. ಓಕೆ, ಗುಂಡ್ಲುಪೇಟೆ ಚಾಮರಾಜನಗರ ಹೋಗೋ ಮಾರ್ಗ ಮಧ್ಯದಲ್ಲ
4: ಇದೆ ಸರ್? ಈ ಕಡೆ ಬೇಗೂರ್ ಗೊತ್ತ ಸರ್?
0: ಬೇಗೂರ್, ಹಾ ಹಾ, ಹೌದು ಹೌದು,
4: ಆ ಮಾರ್ಗ ಬರುತ್ತೆ.
0: ಏನ್ ಮಾಡ್ಕೊಂಡಿದ್ರಿ ಸಿದ್ದರಾಜು ಅವ್ರೆ?
4: ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋದು.
0: ಓಕೆ, ಮೊದಲನೇ ಬಾರಿ ಕರೆ ಮಾಡಿದ್ದ ತಾವು?
4: ಇಲ್ಲ ಸರ್, 3ನೇ ಬಾರಿ ಇದೆ ಸರ್, ಸುಮಾರು ಬಾರಿ ಮಾಡಿದ್ದೀನಿ ಸರ್, ಕರೆ ಮಾಡಿದ್ದೀನಿ.
0: ಸರಿ ಸರಿ, ಆಯ್ತು, ಪ್ರಶ್ನೆ ಕೇಳೋದಾ?
4: ಹಾ ಹೇಳಿ ಸರ್.
3: ನಿಮ್ ಪ್ರಶ್ನೆ ಈ ರೀತಿ ಇದೆ, ದಸರಾಗಾಗಿ ಮೈಸೂರಿನಲ್ಲಿ ಎಷ್ಟು ಕಿಲೋಮೀಟರ್ ದೀಪಾಲಂಕಾರ ಮಾಡಿದ್ದಾರೆ? ಬಂದಿದ್ದೀರಾ ದಸರಾ ಟೈಮಲ್ಲಿ ಮೈಸೂರಿಗೆ?
0: ಯಾಕೆಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರಿ ಅಂತ ಹೇಳಿದಾಗ ಬಹಳಷ್ಟು ಪತ್ರಿಕೆಗಳಲ್ಲಿ, ಮ್ಯಾಗಝೀನ್ಸ್ಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿರುತ್ತೆ.
4: ಹೌದು ಸರ್, ಹೌದು.
0: ಓಕೆ, ನೀವು 3 ಆಯ್ತು ಬಂದು ಅಂತ ಹೇಳಿದ್ರಿ, ಬಂದು ನೋಡ್ಕೋ ಹೋಗಿ, ಮೈಸೂರು ದೂರ ಏನಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬರೀ ಓದ್ತಾನೆ ಇರಬೇಡಿ, ಇಂಥ ಓದ್ರೆ ಇಂಥ ನೋಡ್ತಾ ಇದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ಬೇರೆ ರೀತಿಯ ಅವಕಾಶಗಳು ಸಿಗ್ತಾವಲ್ವಾ? ಅಲ್ವಾ ಸಿದ್ದರಾಜು ಅವರೇ? ಇಟ್ಟೇ ಬಿಟ್ರಲ್ಲ ಸಿದ್ದರಾಜು ಗಾಬರಿ ಮಾಡ್ಕೊಂಡು. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ. ಹಲೋ, ಹಲೋ, ಓಕೆ ಇರಲಿ. ಹಲೋ, ಹಲೋ,
5: ಹಲೋ,
0: ನಮಸ್ಕಾರ.
5: ಶೈಲಜಾ ಸೋಮನಾಥ ನಗರ.
0: ನಮಸ್ಕಾರ ಶೈಲಜಾ ಅವರೇ, ಪ್ರಶ್ನೆ ಗೊತ್ತಾಯ್ತಾ ಇಲ್ಲ ಕೇಳ್ಬೇಕಾ?
5: ಗೊತ್ತಾಯ್ತು ಸರ್,
0: ಹೇಳಿ.
5: ಸುಮಾರು 10 ಕಿಲೋಮೀಟರ್ ಅನ್ಕೊಂಡಿದ್ದೀನಿ ಸರ್.
3: 10 ಕಿಲೋಮೀಟರ್?
0: 10 ಕಿಲೋಮೀಟರ್ ಅನ್ಕೊಂಡಿದ್ದೀರಾ?
3: ನಿಮ್ಮ ಯಾವ ಏರಿಯಾದಿಂದ ಕರೆ ಮಾಡಿರೋದು?
5: ನಾವು ದಟ್ಟಗಳ್ಳಿ ಸೋಮನಾಥ ನಗರ.
3: ಓಕೆ, ದಟ್ಟಗಳ್ಳಿಯಿಂದ.
0: ಓಕೆ ಶೈಲಜಾ ಅವರೇ, 10 ಕಿಲೋಮೀಟರ್ ಅಂತಿದ್ರಿ, ಯಾವ ಲೆಕ್ಕದಲ್ಲಿ ಹೇಳಿದ್ರಿ?
5: ನನ್ಗೆ

0: ಮಾಡಿ ಹೇಳಿದ್ರೆ
1: ಗೆಸ್ ಮಾಡಿದ್ರಿ. ಓಕೆ ಓಕೆ ಓಕೆ ಓಕೆ ಓಕೆ, ಇವ್ರು ಗೆಸ್ ಮಾಡ್ಬಿಟ್ಟವ್ರೆ, ನಾವು ಕರೆಕ್ಟಾಗಿ ಉತ್ತರ ಹೇಳೋಣ ಅವ್ರಿಗೆ. ಉತ್ತರ
0: ಖಂಡಿತ.
1: ಹೇಳ್ಬಿಡಿ.
2: 146 ಕಿಲೋಮೀಟರ್.
1: ಕಳೆದ ಬಾರಿ 136 ಏನೋ ಅನ್ಸುತ್ತಲ್ಲ.
3: ಹೌದು, ಈ ಸತಿ ಅದಕ್ಕಿಂತಲೂ ಜಾಸ್ತಿ,
1: ಅದಕ್ಕಿಂತಲೂ ಜಾಸ್ತಿ. 146 ಕಿಲೋಮೀಟರ್ಗಳು, ಹಾಗೆ 123 ಸರ್ಕಲ್ಗಳನ್ನ ದೀಪಾಲಂಕಾರದಿಂದ ವರ್ಣರಂಜಿತವಾಗಿ ರಂಜಿಸ್ತಾ ಇದ್ದಾರೆ. ಮೋಸ್ಟ್ಲಿ ನೀವೇನ್ ಅನ್ಕಂಡ್ರಿ ಅಂದ್ರೆ 10 ಕಿಲೋಮೀಟರ್ ಮೋಸ್ಟ್ಲಿ ಆಂದೋಲನ ಸರ್ಕಲ್ ಕುವೆಂಪು ನಗರದಿಂದ ನಿಮ್ ಮನೆ ತಂಗ ಅನ್ಕಂಡ್ರಿ. ನಾವು
0: ಸರ್, ನಾನ್ ಗೆಸ್ ಮಾಡಿದ್ ಹೇಗೆ ಅಂತ ಹೇಳಿದ್ರೆ ಪ್ರೊಫೆಷನ್ ಹೋಗುತ್ತಲ್ಲ ಅಷ್ಟು
2: ಮಾತ್ರ ಸಿಟಿ
0: ಮರ್ತೆ ಹೋಯ್ತು ಸರ್,
2: ಇಲ್ಲ ಅವರು
0: ಸರ್ಕಲ್ಗಳೆಲ್ಲ ಮಾಡ್ತಾ ಇದ್ದಾರೆ,
2: ಎಲ್ಲಾನು ಮಾಡ್ತಾರೆ. ಮೈಸೂರಲ್ಲಿ ಟೋಟಲ್ 146 ಕಿಲೋಮೀಟರ್ ದೀಪಾಲಂಕಾರ ಮಾಡ್ತಾ ಇದ್ದಾರೆ ಈಗ.
1: ಓಕೆ ಶೈಲಜ ಅವರೇ, ಕರೆ ಮಾಡಿದ್ದ ಧನ್ಯವಾದಗಳು, ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಉತ್ತರ ಇದೆಯಾ ಚಿನ್ಮಯ್?
3: ಖಂಡಿತವಾಗ್ಲೂ, ಒಂದು 3-4 ಜನ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ. ತನುಜ ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮತ್ತೆ ರಮಾ ಅಜಿತ್ ಮಧುವನ ಬಡಾವಣೆ ಶ್ರೀರಾಮ್ಪುರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ.
1: ಓಕೆ, ಮುಂದಿನ ಕರೆಗೆ ಹೋಗುವಂತಹ ಸಮಯ. ಹಲೋ,
4: ಹಲೋ,
2: ನಮಸ್ಕಾರ.
4: ನಮಸ್ತೆ ಸರ್.
2: ಯಾರು, ಎಲ್ಲಿಂದ ಕರೆ ಮಾಡಿರೋದು?
4: ನಾವು ಮಂಡ್ಯ ತಾಲೂಕ್ ಕೆರಗೋಡು ಹುಬ್ಳಿ ಮರಗೋಡ್ನಹಳ್ಳಿಯಿಂದ ಸರ್.
2: ನಿಮ್ಮ ರೇಡಿಯೋ ವಾಲ್ಯೂಮ್ ಒಂಚೂರು ಕಡಿಮೆ ಮಾಡ್ತೀರಾ?
4: ಹಾಂ ಮಾಡ್ತೀವಿ ಮೇಡಮ್, ಮಾಡ್ತೀವಿ ಮೇಡಮ್.
1: ಏನು ಹೆಸರಂದ್ರಿ ತಮ್ಮದು?
4: ಮಂಡ್ಯ ತಾಲೂಕ್ ಕೆರಗೋಡು ಹುಬ್ಳಿ ಮರಗೋಡ್ನಹಳ್ಳಿಯಿಂದ ಟೈಲರ್ ಈಶ್ವರ್ ಶೆಟ್ಟಿ ಅಂತ.
1: ಈಶ್ವರ್ ಶೆಟ್ಟಿ, ಓಕೆ. ರೇಡಿಯೋ ಸೆಟ್ನ ದೂರ ಇಟ್ರಾ?
4: ಹಾಂ ದೂರ ಇಟ್ಟಿದ್ದೀವಿ ಸರ್.
1: ಕೇಳ್ತಾ ಇದಲ್ಲಪ್ಪ.
4: ಹಾಂ ಹಾಂ ಸರ್, ಮಾಡ್ತೀವಿ, ತಡೀರಿ ಸರ್. ಹಾಂ ಹೇಳಿ ಸರ್.
1: ಮತ್ತೆ ಕೇಳ್ತಾ ಇದ್ರಲ್ಲ ಈಶ್ವರ್ ಶೆಟ್ಟಿ ಅವರೇ. ಹಲೋ, ನಮಸ್ಕಾರ. ಯಾಕೆ ನಮ್ಮ ಎಲ್ಲಾ ಕೇಳುಗರು ಇವತ್ತು ಸಿಟ್ಟು ಮಾಡ್ಕೊಬಿಟ್ಟವ್ರೆ, ರೇಡಿಯೋನ ಕೇಳಿಸಿ ಕೇಳಿಸಿ ನಮ್ಗೇನೆ. ಹಲೋ, ನಮಸ್ಕಾರ. ಹಲೋ,
3: ಮಾತಾಡಿ.
1: ಅವ್ರು ನಮ್ಮ ಮಾತನ್ನು ನಮಗೆ ಕೇಳಿಸ್ತಾರೆ.
2: ಹಲೋ,
5: ಹಲೋ,
2: ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ? ಚಿನ್ನಣ್ಣ ಅವರೇ, ಗೊತ್ತಾಗಿದೆಯಾ ಕಾನ್ಸೆಪ್ಟ್?
5: ಗೊತ್ತಾಗಿದೆ, ಹೇಳಿ ಮೇಡಮ್.
2: ಕೇಳದ ಪ್ರಶ್ನೆ
5: ಕೇಳಿ, ಗೊತ್ತಿದೆ, ಹೇಳ್ತೀನಿ ಮೇಡಮ್.
2: ಓಕೆ, ವಿಶೇಷ ದಸರಾ ದರ್ಬಾರ್ ಅನ್ನು ಮೈಸೂರು ಅರಮನೆಯಲ್ಲಿ ಅಳವಡಿಸಿದ ರಾಜರು ಯಾರು?
5: ಚಾಮರಾಜ ಒಡೆಯರ್ ಮೇಡಮ್.
2: ಚಾಮರಾಜ ಒಡೆಯರ್ ಅವರ?
5: ಹೌದು ಮೇಡಮ್.
1: ಯೋಚನೆ ಮಾಡಿ.
5: ಹೌದು,
1: ಅದೇ ಯೋಚನೆ ಮಾಡಿ ಅಂದೆ.
5: ಯೋಚನೆ ಅದೇ ಮೇಡಮ್.
1: ಅದೇನಾ? ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ, ನೋಡೋಣ ಮುಂದಿನ ಕೇಳಿದ್ರು ಏನು ಉತ್ತರ ಹೇಳ್ತಾರೆ ಅಂತ ಹೇಳಿ ಮುಂದಿನ ಕಾರೆ. ಹಲೋ, ನಮಸ್ಕಾರ.
6: ಹಲೋ,
1: ನಮಸ್ಕಾರ.
6: ಹಲೋ,
1: ನಮಸ್ಕಾರ, ಹೇಳಿ ಯಾರು?
6: ಮೈಸೂರಿಂದ ಸರ್.
1: ತಮ್ಮ ಹೆಸರು?
6: ಜಯಶ್ರೀ ಅಂತ ಸರ್.
2: ಜಯಶ್ರೀ ಅವರೇ, ಕೇಳದ ಪ್ರಶ್ನೆ
6: ಕೇಳಿ.
2: ವಿಶೇಷ ದಸರಾ ದರ್ಬಾರ್ ಅನ್ನು ಮೈಸೂರು ಅರಮನೆಯಲ್ಲಿ ಅಳವಡಿಸಿದ ರಾಜರು ಯಾರು?
6: ನಾಲ್ವಡಿ ಕೃಷ್ಣರಾಜ ಒಡೆಯರು.
2: ನಾಲ್ವಡಿ ಕೃಷ್ಣರಾಜ ಒಡೆಯರ.
1: ಓಕೆ, ಜಯಶ್ರೀ ಅವರಿಗೆ ಉತ್ತರ ಹೇಳ್ಬಿಡಿ ಸರಿ ಇದೆಯಾ ಅಂತ.
2: ಅವ್ರದ್ದು ಒಂಥರ 70% ಸರಿ ಇದೆ, 30% ಸರಿ ಇಲ್ಲ ಆತರ.
1: ಓಕೆ, ಉತ್ತರ ಹೇಳ್ಬಿಡಿ. 70% ಯಾರು ಬಂದವರಲ್ಲ ಪಾಪ.
2: ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು.
6: ಹೌದಾ, ಸರಿ ಮೇಡಮ್, ಥ್ಯಾಂಕ್ಸ್,
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ, ಇನ್ನೇನು ಮಾಹಿತಿ ಚಿನ್ಮಯ್?
3: ಹೌದು, ಈ ದರ್ಬಾರ್ ಅನ್ನೋದು ತುಂಬ ಮುಂಚೆ ರಾಜ ಒಡೆಯರವರು ಇದ್ದಾಗಿಂದಲೂ ಪ್ರಾರಂಭ ಆಯಿತು. ಆದರೆ 1805ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನಡೀತಾ ಇದ್ದಂಥ ದರ್ಬಾರ್ನ ಅಧಿಕೃತವಾಗಿ ಅದನ್ನು ಸಾರ್ವಜನಿಕವಾಗಿ ಇದನ್ನು ಜನಪ್ರಿಯಗೊಳಿಸಿದ್ರು ಅನ್ನೋದು ಒಂದು ಮಾಹಿತಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಳಿಸಿರೋರು, ಅವ್ರ ಹೆಸರುಗಳನ್ನು ಕಳಿಸ್ತೇ ಇದನ್ನು ಬರೀ ಸರಿ ಉತ್ತರವನ್ನು ಮಾತ್ರ ಕಳಿಸಿದ್ದಾರೆ. ತನುಜ ಮೈಸೂರಿನಿಂದ, ಹಾಗೆ ದೇವಗಲಿ ಗ್ರಾಮದಿಂದ ತನುಶ್ರೀ ಅವರು, ಅನಘ ಒಂಟಿಕೊಪ್ಪಲ್ನಿಂದ ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಜಯಮ್ಮ ಶಿವಪ್ಪ ಬೆಲ್ವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎನ್ ರಮೇಶ್ ಮಾಡೋದೆ ಮಂಡಿ ಮೊಹಲ್ಲಾಯಿಂದ, ನರಸಿಂಹಯ್ಯ IPS ನಗರದಿಂದ ಪ್ರಕೃತಿ ಮಂಡ್ಯಯಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ ಮಂಜು ಚಿಂಗಾಳೆ ನಿಪ್ಪಾಣಿಯಿಂದ, ಸುಮತಿ ನಾಗರಾಜ್ ಅಂತ ಅವ್ರು ಕಳಿಸಿದ್ದಾರೆ. ಹಾಗೆ ಯುಧಿಷ್ಠಿರಾರಂಪುರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸ್ವಾಮಿ ವಿಜಯನಗರ ಸೆಕೆಂಡ್ ಸ್ಟೇಜ್ನಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ರಮಾ ಅಜಿತ್ ಮಧುವನ ಬಡಾವಣೆ ಶ್ರೀರಾಮ್ಪುರದಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, KT ಶ್ರೀಮತಿ ರಾಮಕೃಷ್ಣ ನಗರದಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಶಿವನಾಗ ಅವರು ಕಣ್ಣು

0: ಕುಸ್ತಿ
1: ಇನ್ನು ಆರಂಭ
2: ಆಗಿಲ್ಲ. ಈ ಕಾರ್ಯಕ್ರಮ ದಸರಾದ ಆಲ್ರೆಡಿ ಶುರು ಆಗೋಗಿದೆ.
1: ಈಗ ಶುರು ಆಗಿದೆ, ಮುಗಿಲಿಕ್ಕೂ ಆಯ್ತು. ಅದು
3: ಒಂದ್ ರೀತಿ
1: ಈಗಾಗಲೇ ಆರಂಭ ಆಗಿದೆ, ಸೆಪ್ಟೆಂಬರ್ 28 ಆರಂಭ ಆಗಿದೆ. ಹಾಗೆ ಅಲ್ಲೇ ಇನ್ನೊಂದು ಒಂದು ಕಾರ್ಯಕ್ರಮ ಕೂಡ ವಿಶೇಷವಾಗಿತ್ತು ಗೊತ್ತಾ ತಮ್ಗೆ? 2 ದಿನಗಳ ಕಾಲ ನಡೀತು, ಶುಕ್ರವಾರ ಶನಿವಾರ. ನೆನ್ಪರ್ತಾ ಇಲ್ವಾ? ಓಕೆ, ಚಿತ್ರಸಂತೆ ಕೂಡ ಅಲ್ಲೇ ಆಯ್ತು. ಯುವ ಸಂಭ್ರಮ, ಚಿತ್ರಸಂತೆ ಎರಡು ಕೂಡ ಅಲ್ಲೇ ಆಯ್ತು. ಉತ್ತರ ಸರಿಯಾಗಿದೆ ರಾಜಣ್ಣ ಅವರೇ, ನಮಸ್ಕಾರ ಕರೆ ಮಾಡಿದಕ್ಕೆ. ಥ್ಯಾಂಕ್ ಯು. ಓಕೆ ಚಿನ್ಮಯ್, ಉತ್ತರ ಇದೆಯಾ?
2: ಖಂಡಿತ. ಇದಕ್ಕೆ ಸರಿ ಉತ್ತರ ಕೊಟ್ಟಿರೋರು ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಪೋಷಿತ ಕಲ್ಪಿತ ವಿವೇಕಾನಂದ ನಗರದಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ಸರ್ಕಲ್ನಿಂದ, ಅನಘ ಒಂಟಿಕೊಪ್ಪಲ್ನಿಂದ, ಉಮಾರಾಮದಾಸ್ ಮೈಸೂರಿನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಎನ್ ನಂಜುಂಡಸ್ವಾಮಿ ಟಿ ನರಸೀಪುರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಪದ್ಮನಾಭ ಕೆಆರ್ ಸಾಗರದಿಂದ, ಆಶಿಷ್ ಕುಮಾರ್ ವಿಜಯನಗರದಿಂದ, ಯೋಗಾನಂದ ರಂಪುರ ಮೈಸೂರಿನಿಂದ, ಜೆಪಿ ನಗರದಿಂದ ಜೈರಾಮ್ ಅವರು, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ರಾಜೇಶ್ವರಿ ಟಿಎನ್ ಉದಯಗಿರಿಯಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಎಸ್ ಆನಂದ್ ನಾಯ್ಕ ಸುಣ್ಣದಗೇರಿಯಿಂದ, ಯುಧಿಷ್ಠಿರ ರಂಪುರೆ ನಜರ್ಬಾದ್ನಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಮುಂದಿನ ಕರೆ.
3: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡಿರೋದು?
4: ಹಲೋ ನಮಸ್ತೆ ಮೇಡಮ್, ನಾನು ಮೈಸೂರಿಂದ ರಾಜಮ್ಮ ಅಂತ.
3: ರಾಜಮ್ಮ ಅವರೇ, ಕೇಳದ ಪ್ರಶ್ನೆ?
4: ಕೇಳಿ ಮೇಡಮ್.
3: ಓಕೆ, ಯುವ ದಸರಾ ಕಾರ್ಯಕ್ರಮವನ್ನ ಈ ಬಾರಿ ಯಾರು ಉದ್ಘಾಟನೆ ಮಾಡ್ತಾ ಇದ್ದಾರೆ?
4: ಗವಿಸಿದ್ದೇಶ್ವರ ಸ್ವಾಮೀಜಿ ಮೇಡಮ್.
3: ಅಲ್ಲ,
4: ವಿಜಯಪ್ರಕಾಶ್ ಮೇಡಮ್. ವಿಜಯಪ್ರಕಾಶ್
1: ಯುವ ದಸರಾ ನಾವು ಕೇಳಿದ್ದು.
4: ವಿಜಯಪ್ರಕಾಶ್.
1: ವಿಜಯಪ್ರಕಾಶ್
2: ಅಲ್ಲ,
1: ಅದು ಯುವ ಸಂಭ್ರಮ.
2: ಯುವ ಸಂಭ್ರಮ,
1: ಯುವ ದಸರಾ ಇನ್ನು ಉದ್ಘಾಟನೆ ಆಗಿಲ್ಲ.
2: ಯುವ ಸಂಭ್ರಮ ಕೂಡ ಉದ್ಘಾಟನೆ ಮಾಡಿದವರು ಯತೀಂದ್ರ ಸಿದ್ದರಾಮಯ್ಯ ಅವರು, ಆದ್ರೆ ವಿಜಯ್ ಪ್ರಕಾಶ್ ಅವರು ಅದಕ್ಕೆ ಬರ್ತಾ ಇದ್ದಾರೆ. ಹೌದು,
4: ಸರಿ ಮೇಡಮ್.
2: ಬಂದಿದ್ರು ಮತ್ತೇನು ಬರ್ತಾ ಇದ್ದಾರೆ ಇವತ್ತು?
4: ಗೊತ್ತಿಲ್ಲ ಮೇಡಮ್, ಅಷ್ಟೇ.
3: ಗೊತ್ತಿಲ್ವಾ?
4: ಇಲ್ಲ ಮೇಡಮ್, ಗೊತ್ತಿಲ್ಲ.
3: ಓಕೆ, ಮುಂದಿನ ಕರೆಗೆ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ, ಯಾರು ಎಲ್ಲಿಂದ? ಪ್ರಕಾಶ್ ಅವರೇ, ಹೇಳ್ತೀರಾ ಯುವ ದಸರಾ ಕಾರ್ಯಕ್ರಮವನ್ನ ಈ ಬಾರಿ ಯಾರು ಉದ್ಘಾಟನೆ ಮಾಡ್ತಾ ಇದ್ದಾರೆ?
1: ಯುವ ದಸರಾ
3: ಗೊತ್ತಾಗಿಲ್ವಾ?
1: ಓಕೆ, ಉತ್ತರ ಹೇಳ್ತಾರೆ ಕೇಳಿಸ್ಕೊಳ್ಳಿ.
3: ಉತ್ತರ ಬಂದು ಪ್ರಖ್ಯಾತ ನೃತ್ಯ ನಿರ್ದೇಶಕರಾದ ಪ್ರಭುದೇವ ಅವರು.
1: ನೃತ್ಯ ನಿರ್ದೇಶಕರು, ನಿರ್ಮಾಪಕರು, ಹಾಗೆ ನಟರು, ನಟರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ
3: ಒಂದು ಒಳ್ಳೆ ಹೆಸರನ್ನ ಮಾಡಿದ್ದಾರೆ.
1: ಖಂಡಿತವಾಗ್ಲೂ ಏನು ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಾನೆ ಹೆಸರುವಾಸಿಯಾದಂತಹ ಪ್ರಭು ದೇವ ಅವರು ಈ ಬಾರಿ ಮೈಸೂರು ದಸರಾವನ್ನ, ಯುವ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಆಗ್ತಾರದು ಯಾವತ್ತು ಚಿನ್ಮಯಿ?
2: 13 ಸಂಜೆ 6 ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪದಲ್ಲಿ ಉತ್ನಳ್ಳಿಯಲ್ಲಿ ಯುವ ದಸರಾ ನಡೀತಾ ಇದೆ. ಅಲ್ಲಿ ಉದ್ಘಾಟನೆಗೆ ಬರ್ತಾ ಇದ್ದಾರೆ.
1: ಓಕೆ, ಉತ್ತರ ಇದೆಯಾ ಇಲ್ವಾ? ಅವರು ಕನ್ಫ್ಯೂಸ್ ಆಗಿದಾರಾ?
2: ಇಲ್ಲ, ಖಂಡಿತವಾಗ್ಲೂ ತುಂಬಾ ಜನ ಸರಿ ಉತ್ತರ ಕೊಟ್ಟಿದ್ದಾರೆ. ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ಉಮಾರಾಮದಾಸ್ ಮೈಸೂರಿನಿಂದ, ಉಷಾ ಅರಸ್ ಗೋಕುಲಮಿಂದ, ಹಾಗೆ ದೀಪಾ ಇಲ್ವಾಲಾಯಿಂದ, ಮಂಜು ಚಿಂಗಾಳ ನಿಪ್ಪಾಣಿಯಿಂದ, ಜಯಂತಿ ಬೆಂಗಳೂರಿನಿಂದ, ಸುಜಾತಾ ವಿಶ್ವನಾಥ್ ದಟ್ಟಗಳ್ನಿಂದ, ಕೆಆರ್ ಪೇಟೆಯಿಂದ ಹಿರಿಯಣ್ಣ, ಎಸ್ ಆನಂದ್ ನಾಯ್ಕ ಸುಣ್ಣದಗೇರಿ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಮಾನಸ ಅವರು, ಹಾಗೆ ಗಾಯತ್ರಿ ಬೆಂಗಳೂರಿನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರಿಂದ, ಬೆಲವತ ಗ್ರಾಮದಿಂದ ಲೋಕೇಶ್ ಆಚಾರ್, ಜೆಪಿ ನಗರದಿಂದ ರಾಧಾ ಜಯರಾಮ್, ವನಜಾ ಮೈಸೂರಿನಿಂದ, ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಟೈಲರ್ ಶಿವನಾಗ ಶಾರದಾ ದೇವಿ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಜಯಮ್ಮ ಶಿವಪ್ಪ ವಿವೇಕಾನಂದ ನಗರದಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಹಾಗೆ ಶಾಂತಲಾ ರಾಮಂಜ ರೋಡ್ನಿಂದ, ಪ್ರಕೃತಿ ಮಂಡ್ಯದಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ತನುಜಾ ಮೈಸೂರಿನಿಂದ, ಹಾಗೆ ರಮಾ ಅಜಿತ್ ಮಧುವನ ಬಡಾವಣೆ ಶ್ರೀರಾಮ್ಪುರದಿಂದ, ಮತ್ತೊಬ್ಬರು ಯೋಗೀಶ್ ಇಂದ್ರಾಣಿ ಮಯೂರ್ ಹಾಗೂ ಸಮರ್ಥ್ ಅವರು ಕಳಿಸಿದ್ದಾರೆ. ಟೈಲರ್ ಸತೀಶ್ ಗುಂಡ್ಲುಪೇಟೆಯಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾಯಿಂದ,

0: ಸುಮಾ ಶ್ರೀರಾಮ್ಪುರದಿಂದ, ಹರ್ಷಿತಾ ಶಕ್ತಿನಗರದಿಂದ, ವಿನುತಾ ಜಯಲಕ್ಷ್ಮೀಪುರಂನಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ಸರ್ಕಲ್ನಿಂದ, ಯುಧಿಷ್ಠಿರ ರಂಪುರ ನಜರ್ಬಾದ್ನಿಂದ, ನರಸಿಂಹಯ್ಯ ಆರ್ ಐ ಪಿ ಎಸ್ ನಗರದಿಂದ, ಪೋಷಿತಾ ಕಲ್ಪಿತಾ ವಿವೇಕಾನಂದ ನಗರದಿಂದ, ಹಾಗೆ ಅನಘ ಒಂಟಿಕೊಪ್ಪಲ್ನಿಂದ ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಭಾಳಷ್ಟು ಜನ ಸರಿ ಉತ್ತರ ಕಳಿಸ್ತಿದ್ದಾರೆ, ಅದು ಕಷ್ಟ ಚಿನ್ಮಯ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಓಕೆ, ಒಂದು ಬ್ರೇಕ್ ಬೇಕಾ ಚಿನ್ಮಯ್?
0: ಖಂಡಿತ, ಒಂದು ಸಣ್ಣ ವಿರಾಮ ತಗೊಂಡು ಬರೋಣ,
1: ಬ್ರೇಕ್ ತಗೊಂಬೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ.
2: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
3: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
2: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ,
3: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
2: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
3: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
2: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
3: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
2: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
3: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18th October 2026.
3: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
2: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
3: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ. ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
4: ಕೇಳಿದ್ರೆ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ದಿಗ್ವಿಜಯ್, ಈಗ ಯಾರು ಯಾವ ಪ್ರಶ್ನೆ ಅಂತ ಕಾಯ್ತಾ ಇರ್ತಾರೆ ಅವರಿಗೆ ನಾವು ಪ್ರಶ್ನೆ ಕೇಳಕ್ ರೆಡಿ ಆಗ್ಬಿಟ್ಟಿದೀವಿ. ಕೇಳ್ಬಿಡೋಣ
1: ಮತ್ತೆ ಕಾಯ್ತಾ ಇರ್ತಾರೆ ಯಾರು ಅಂತ. ಹಲೋ, ನಮಸ್ಕಾರ.
5: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
5: ವೆಂಕಟೇಶ್, ಬಿಹಾರ್ ಬದನವಾಳ ಗ್ರಾಮದಿಂದ ಸರ್.
1: ಓಕೆ ವೆಂಕಟೇಶ್ ಅವರೇ, ಪ್ರಶ್ನೆ ಕೇಳದ?
5: ಕೇಳಿ ಸರ್.
0: ನಿಮ್ಮ ಪ್ರಶ್ನೆ, ದಸರಾ ಜಂಬೂ ಸವಾರಿ ಮೆರವಣಿಗೆ ಎಷ್ಟು ಕಿಲೋಮೀಟರ್ಗಳು ನಡೆಯಲಿದೆ?
1: ನೋಡಿದಿರಾ ದಸರಾ ಮೆರವಣಿಗೆ?
5: ಬನ್ನಿ ಮಂಟಪದವರೆಗೆ
0: ಇರುತ್ತದೆ.
1: ಎಷ್ಟು ಕಿಲೋಮೀಟರ್?
0: ಕಿಲೋಮೀಟರ್
5: ಅಂತಂದ್ರೆ ಒಂದು ಕಿಲೋಮೀಟರ್
1: ಪ್ರಯತ್ನ ಪಡ್ತಾ ಇದ್ರಿ. ಹೇಳಿ ಎಷ್ಟು?
5: 8 ಕಿಲೋಮೀಟರ್.
1: ಈಗ ಲೆಕ್ಕ ಹಾಕಳಿ, ಅರಮನೆ ಆವರಣದಿಂದ ಬನ್ನಿ ಮಂಟಪ 8 ಕಿಲೋಮೀಟರ್ ಆಗತ್ತಾ? ಓ, ನೀವು ಬಹಳ ಇನ್ನು ಮುಂದಕ್ಕೆ ಹೋಯ್ತೀರಿ ಹೊರತು ಹಿಂದಕ್ಕೆ ಗೊತ್ತಾಯಿಲ್ಲ. ಇಲ್ಲ ವೆಂಕಟೇಶ್, 5 ಕಿಲೋಮೀಟ್ರು.
5: ಓಕೆ ಸರ್.
1: ಮೈಸೂರು ಅರಮನೆ, ಕೆಆರ್ ಸರ್ಕಲ್, ಸಯ್ಯಾಜಿರಾವ್ ರಸ್ತೆ, ಆಯುರ್ವೇದ ಆಸ್ಪತ್ರೆ ವೃತ್ತ,
0: ಭಾನು ವೃತ್ತ ಮತ್ತೆ ಬನ್ನಿ ಮಂಟಪ ಮೈದಾನ ಅಲ್ಲಿವರೆಗೂ ಹೋಗುತ್ತೆ. ಇದು
1: ನೋಡಿದಿರಾ ವೆಂಕಟೇಶ್?
5: ಅಲ್ಲ,
1: ಟಿವಿ ಅಲ್ಲ, ಡೈರೆಕ್ಟ್ ಆಗಿ
5: ನೋಡಿದ್ದೀನಿ.
1: ಓಕೆ, ಪ್ರತಿ ವರ್ಷ ನೋಡಿ ಆಯ್ತಾ?
5: ಓಕೆ ಸರ್,
1: ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ. ಚಿನ್ಮಯ್, ಉತ್ತರ ಇದೆಯಾ?
0: ಖಂಡಿತವಾಗ್ಲೂ ಸರಿ ಉತ್ತರ ಕೊಟ್ಟರವರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ರಾಜೇಶ್ವರಿ ಟಿ ಎನ್ ಉದಯಗಿರಿಯಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಪದ್ಮನಾಭ ಕೆ ಆರ್ ಅವರು, ಹಾಗೆ ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ತೇಜೇಶ್ವರ ರಾವ್ ಐ ಪಿ ಎಸ್ ನಗರದಿಂದ, ಮಾನಸ ಹೆಬ್ಬಾಳ್ನಿಂದ, ಅನಘ ಒಂಟಿಕೊಪ್ಪಲ್ನಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ತನುಜಾ ಮೈಸೂರಿನಿಂದ, ಹಾಗೆ ದೇವಗಳ್ಳಿ ಗ್ರಾಮದಿಂದ ತನುಶ್ರೀ ಅವರು, ಬೆಲ್ವತ ಗ್ರಾಮದಿಂದ ಲೋಕೇಶಾಚಾರ್, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಪ್ರಕೃತಿ ಮಂಡ್ಯದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ರಾಜಶೇಖರ್ ಜಾವಲ್ಗಿ ಲಿಂಗಾಂಬುದಿ ಪಾಳ್ಯದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಜಯಮ್ಮ ಶಿವಪ್ಪ ವಿವೇಕಾನಂದ ನಗರದಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಈಗ ಮುಂದಿನ ಕರೆಗೆ ಹೋಗುವಂತಹ ಸಮಯ.
4: ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡಿರೋದು?
6: ನಮಸ್ತೆ ಮೇಡಮ್.
4: ಯಾರು ಮಾತಾಡ್ತಾ ಇರೋದು?
6: ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ.
4: ಶ್ರೀನಿವಾಸ್ ಅವರೇ, ಈಗ ನಾವು ನಿಮ್ಗೆ ಒಂದು ಮ್ಯೂಸಿಕ್ ನ ಕೇಳಿಸ್ತೀವಿ, ಕೇಳಿ ಆಮೇಲೆ ಪ್ರಶ್ನೆ ಕೇಳ್ತೀವಿ.
1: ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಶ್ರೀನಿವಾಸ್.
6: ಹಾ.

0: ಹಲೋ, ಕೇಳಿಸ್ಕೊಂಡ್ರ ಮ್ಯೂಸಿಕ್ನ? ಯಾವ್ಯಾವ ಹಾಡಿತ್ತು ಅದರಲ್ಲಿ?
1: ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ, ಸರಸರ ಬಂತು ದಸರಾ ಅಂದ್ಕೊಂಡ ಎರಡು ಹಾಡು ಕೇಳಿಸ್ತೀನಿ.
0: ಮೂರನೇದು ಕೇಳಿಸ್ಲಿಲ್ವಾ?
1: ಇಲ್ಲ ಮೇಡಮ್, ಕೇಳಿಲ್ಲ.
0: ಓಕೆ,
1: ಸ್ವಲ್ಪ ಗೊಂದಲ ಜಾಸ್ತಿ ಆಯ್ತು.
0: ಓಕೆ,
2: ಗೊಂದಲ ಇಲ್ದಂಗೆ ಕೊಟ್ಬಿಟ್ರೆ ಈಸಿಯಾಗಿ ಕಂಡುಬಿಡ್ತೀರಿ ಅಲ್ವಾ ಶ್ರೀನಿವಾಸ್?
1: ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ರಾಜಣ್ಣವರು. ಮೈಸೂರು ದಸರಾ ಎಷ್ಟೊಂದು ಸುಂದರ, ಆಡು ಭಾಷೆಯಲ್ಲಿ ದಸರಾವನ್ನೇ ಕಣ್ಣು ಕಟ್ಟ ರೀತಿ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿದ್ರು. ತುಂಬ ಅದ್ಭುತವಾಗಿದೆ. ರಾಜಣ್ಣವರು ಏನು ಹಾಡಿನಲ್ಲಿ ಒಂದು ಮುಗ್ಧ ಮುಗ್ಧ ಒಳಗಂದ ರೀತಿ ಕುಡಿದು ಕುಪ್ಪಳಿಸಿ ಹಾಡಿನ ಅದ್ಭುತವಾಗಿದೆ ಸಿನಿಮಾ. ರಾಜಣ್ಣವರ ಒಂದು ಯಾವ್ದು ಒಂದು
0: ಯಾವ ಸಿನಿಮಾದು ಅಂದ್ರೆ ನೀವು ಅದನ್ನ
1: ಮೇಯರ್ ಮುತ್ತಣ್ಣ
0: ನೋಡಿ ಯೋಚನೆ ಮಾಡಿ.
2: ಶ್ರೀನಿವಾಸ್ ಉತ್ತರ ಮೇಯರ್ ಮುತ್ತಣ್ಣನ? ಕರೆಕ್ಟ್ ಆಗಿ ಹೇಳಿ.
1: ಮೇಯರ್ ಮುತ್ತಣ್ಣ.
2: ಮೈಸೂರು ದಸರಾ ಎಷ್ಟೊಂದು ಸುಂದರ ಅಲ್ವಾ,
1: ಆಯುಧ ಪೂಜೆ
2: ಕರುಳಿನ ಕರೆ ಹೇಳ್ಬೇಡ್ರಿ ಅದು. ಈಗ ನೀವ್ ಇಷ್ಟೊಂದು ಕತೆ ಹೇಳ್ಬಿಟ್ಟು ಫಿಲಂ ಹೆಸರೇ ತಪ್ಪು. ನಾವ್ ಎಲ್ಲಿ ಗಾಬರಿ, ನಾವ್ ಗಾಬರಿ ಆಗೋದು ಯಾಕೆಂದ್ರೆ
1: ಒಂದೇನು ಗೊತ್ತಾ, ನಾವು ಈ ಕರೆ ಮಾಡದಲ್ಲಿ ನಿರತರ ಆಗ್ಬಿಟ್ಟಿರ್ತೀವಲ್ಲ, ಚಿಕ್ಕದಾಗಿ ಏನೋ ಒಂಥರ ರೋಮಾಂಚನ ಆಗ್ಬಿಡ್ತದೆ ನಮಗೆ. ಮತ್ತೆ ಮಾತಾಡ್ಬೇಕು ಅಂತ ಭಾರಿ ಖುಷಿ. ಒಂದ್ ಸ್ವಲ್ಪ ತಪ್ಪಿಗೆ.
2: ಓಕೆ ಶ್ರೀನಿವಾಸ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕರುಳಿನ ಕರೆ, ಮೈಸೂರು ದಸರಾ ಎರಡು ಹಾಡನ್ನ ಕಂಡಿದ್ರಲ್ಲ ಅವರು.
0: ಹೌದು ಹೌದು.
2: ಯಾವ್ದು?
0: ಅಲೆಲೆ ಸವಾರಿ, ಸರಸರ ಬಂತು ದಸರಾ, ಅದೊಂದು. ಮೈಸೂರು ದಸರಾ ಎರಡು ಕಂಡು ಹಿಡಿದ್ರು.
2: ಓಕೆ ಓಕೆ, ಆಯ್ತು.
1: ಒಂದು ದಸರಾ ಟೈಮ್ನಲ್ಲಿ ನಮ್ಮ ಮೈಸೂರು ಆಕಾಶವಾಣಿ ನಿಮ್ಮೊಂದು ಇದನ್ನ ಪ್ರಸಾರ ಮಾಡ್ತಾರೆ.
2: ಯಾವ್ದನ್ನ?
1: ಅದೇ ಇದು ಬರ್ತಕ್ಕಂತ ಸವಾರಿ ಬರ್ತಕ್ಕಂತ ಇದನ್ನ ಪ್ರಸಾರ.
2: ಜಂಬೂ ಸವಾರಿ?
1: ಜಂಬೂ ಸವಾರಿ ಬರ್ತಕ್ಕ.
2: ಜಂಬೂ ಸವಾರಿ ನಾವು ನೇರ ವೀಕ್ಷಕ ವಿವರಣೆ ಕೊಡ್ತೀವಲ್ಲ ಶ್ರೀನಿವಾಸ್.
1: ಅದೇ ಅದೇ ವೀಕ್ಷಕ ವಿವರಣೆ ನಮ್ಮ ಎಸ್ ಉಮೇಶ್ ಅವರು.
2: ಬರ್ತು ಬರ್ತು.
1: ಇದೆಲ್ಲ ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ.
2: ಆಯ್ತು ಆಯ್ತು, ಬರ್ತು ಬರ್ತು, ಕೇಳಿ ಕೇಳಿ
1: ಕಥೆಗಳೆಲ್ಲ ಕೇಳಿ. ಚೆನ್ನಾಗಿತ್ತು.
2: ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆಗೆ ಹೋಗೋಣ, ಅಂದ್ರೆ ಉತ್ತರ ಸರಿಯಾಗಿ ಸಿಕ್ಕಲಲ್ಲ. ಹಲೋ ನಮಸ್ಕಾರ.
0: ಹಲೋ
2: ಹಲೋ ನಮಸ್ಕಾರ. ಹಲೋ
0: ಹಲೋ
2: ಹಲೋ ನಮಸ್ಕಾರ, ಮಾತಾಡಿ. ಮಾಧವ್ ಅವ್ನ್ ಕರೆ ಮಾಡಿದ್ರಿ ಅಲ್ಲ ಆಗ್ಲೇ.
0: ಇಲ್ಲ, ಅವ್ರ ಉತ್ತರ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಆಗ್ಲೇ ನಾವು ಕೇಳಿದ ಪ್ರಶ್ನೆಗೆ.
2: ಉತ್ತರ ಗೊತ್ತಿಲ್ಲ ಅಂದ್ರಿ ಮಾಧವ್ ಅವ್ರೆ, ದಯಮಾಡಿ ಕ್ಷಮಿಸಿ. ಮುಂದಿನ ಕರೆ ಹೋಗ್ತಾ ಇದೀವಿ. ಮುಂದಿನ ಕರೆ. ಹಲೋ
3: ಹಲೋ
2: ನಮಸ್ಕಾರ.
3: ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
3: ಕೆರಗುಡಿಯಿಂದ ಮಣಿ.
2: ಮಣಿ ಅವರೇ, ಉತ್ತರ ಗೊತ್ತಾಯ್ತಾ?
3: ಪ್ರಶ್ನೆ ಕೇಳಿಸಿಲ್ಲ ಸರ್, ನಾನು ಕಾಲ್ ಮಾಡ್ತಾ ಇದ್ದೆ.
2: ಅರೋ ಒಂದು ಹಾಡು ಕೇಳಿಸುದ್ವಲ್ಲ.
3: ಕೇಳಿಸ್ಕೊಂಡಿಲ್ಲ ಸರ್.
2: ಕೇಳಿಸ್ಕೊಳ್ಳಿ ಈಗ.

0: ಕೇಳಿಸ್ಕೊಂಡ್ರ?
1: ಹಾ ಮೇಡಮ್,
0: ಹೇಳ್ತೀರಾ ಯಾವ್ಯಾವ ಹಾಡಿತ್ತು ಅದ್ರಲ್ಲಿ ಅಂತ?
1: ಅದೇ ಮೈಸೂರು ದಸರಾ ಎಷ್ಟೊಂದು ಸುಂದರ ಒಂದು,
0: ಓಕೆ,
1: ಇನ್ನೊಂದು ವಿಷ್ಣುವರ್ಧನ್ ಫಿಲಮ್ದು ಮುಂಡಿ ತಾಯಿ, ಅದ್ಯಾವ್ದು ಹಾಡು ಸರಿಯಾಗಿ ಗೊತ್ತಾಯ್ತಿಲ್ಲ ಮೇಡಮ್.
0: ಓಕೆ,
1: ವಿಷ್ಣುವರ್ಧನ್ ಸರ್ ಒಂದು, ಅದು ಚಾಮುಂಡಿ ತಾಯಿ ಬಗ್ಗೆ ಹಾಡೋದೊಂದು, ಅವೆರಡು ಹಾಡು ಗೊತ್ತಾಯ್ತು ಮೇಡಮ್ ಅಷ್ಟೇ.
0: ಯಾವ ಹಾಡು ಅಂತ ಗೊತ್ತಾಗ್ಲಿಲ್ಲ ನಿಮ್ಗೆ ಅಲ್ವಾ?
1: ವಿಷ್ಣು ಫಿಲಮ್ದು ತಾಯಿ ಚಾಮುಂಡಿ ಬಗ್ಗೆ ಹಾಡೋದು.
0: ಇಲ್ಲ ಇಲ್ಲ ಅದಲ್ಲ.
2: ಓಕೆ, ಉತ್ತರ ಹೇಳ್ಬಿಡಿ ಕೀರ್ತನ.
0: ಪಾಪ
2: ಮಣಿ ಅವ್ರಿಗೆ ಯಾಕೆ ನೀವು ತಲೆಕೆಡಿಸ್ತೀರಿ?
0: ಇಲ್ಲ, ಕರುಳಿನ ಕರೆಯದು ಮೈಸೂರು ದಸರಾ ಎಷ್ಟೊಂದು ಸುಂದರ ಕರೆಕ್ಟ್ ಆಗಿತ್ತು. ವಿಜಯದಶಮಿ ಚಿತ್ರದ್ದು ದಸರಾ ದಸರಾ ದಸರಾ ಬಂತಮ್ಮ ಅಂತ ಒಂದು ಹಾಡು. ಆಮೇಲೆ ತಾಕತ್ ಸಿನಿಮಾದು ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ ಸರಸರ ಬಂತು ದಸರಾ ಅಂತ, ಈ ಮೂರು ದಸರಾಗೆ ಸಂಬಂಧಪಟ್ಟಿದ ಹಾಡಾದ್ರಿಂದ ಇದನ್ನ ನಾವು ಒಂದು ಮಿಕ್ಸ್ ಮಾಡಿ ನಿಮ್ಗೆ ಕೇಳಿಸಿದಾಗಿತ್ತು.
2: ಓಕೆ ಮಣಿ ಅವರೇ, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ. ಓಕೆ ಚಿನ್ಮಯ್,
3: ಈ ಮೂರನ್ನು ಕರೆಕ್ಟ್ ಆಗಿ ಸರಿಯಾಗಿ ಉತ್ತರ ಕೊಟ್ಟಿರೋರು ಮೂವರು, ಒಬ್ರು ಬಿಂದು ಪ್ರಕಾಶ್, ಇನ್ನೊಬ್ರು ರಾಜೇಶ್ವರಿ ಟಿ ಅನ್ನು, ಮತ್ತೊಬ್ರು ತನುಜ.
2: ಓಕೆ, ಮುಂದಿನ ಕರೆಗೆ ಹೋಗುವಂತಹ ಸಮಯ. ಹಲೋ ನಮಸ್ಕಾರ. ಹಲೋ
4: ಹಲೋ ನಮಸ್ಕಾರ ಸರ್.
2: ನಮಸ್ಕಾರ, ಯಾರು ಎಲ್ಲಿಂದ?
4: ನಂದಿಗುಡಿಯಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. ಮೂರು ಜನ ಗಣ್ಯರಿಗೂ ನಮಸ್ತೆ.
2: ನಮಸ್ಕಾರ ಮಹೇಶ್, ಪ್ರಶ್ನೆ ಕೇಳೋದ ನಿಮಗೆ?
4: ಸುಲಭವಾಗಿರುತ್ತೆ ಸರ್.
0: ಓಕೆ,
3: ನಿಮ್ ಪ್ರಶ್ನೆ ಬಂದು
4: ಹೇಳಿ.
3: ಮೈಸೂರಿನ ಎಷ್ಟು ವೃತ್ತಗಳಲ್ಲಿ ಒಡೆಯರ್ ವಂಶದ ರಾಜರ ಪ್ರತಿಮೆಗಳು ಇವೆ?
2: ಮಹೇಶ್ ನಾಯ್ಕ್ ನೋಡಿದಿರೇನ್ರಿ ಮೈಸೂರು?
4: ನೋಡಿದೀನಿ ಸರ್.
2: ಉತ್ತರ ಹೇಳ್ಬೇಕು ಹಂಗಾರೀಗ, ಯಾಕೆಂದ್ರೆ ನಂಜುಂಗೂಡು ಮೈಸೂರು ಬಹಳ ದೂರ ಇಲ್ಲ. ಮೈಸೂರಿನ ಎಷ್ಟು ವೃತ್ತಗಳಲ್ಲಿ ಒಡೆಯರ್ ವಂಶದ ರಾಜರ ಪ್ರತಿಮೆಗಳು ಇವೆ?
4: ಒಂದ್ 8-10 ಕಡೆ ಇರ್ಬೋದು ಸರ್.
2: ಎಲ್ಲೆಲ್ಲಿ ಅಂತೀರಿ?
4: ಗನ್ ಹೌಸ್ ಹತ್ರ ಒಂದಿದೆ.
2: ಗನ್ ಹೌಸ್ ಹತ್ರ? ಗನ್ ಹೌಸ್ ಹತ್ರ ಎಲ್ಲ ಐತೆ?
4: ಗನ್ ಹೌಸ್ ಹತ್ರ ಬಸನ್ನ ಸರ್ಕಲ್ ನಿಂದ ಮುಂದೆ ಇದೆಯಲ್ಲ ಸರ್,
3: ದೊಡ್ಕೇರಿ ಮೇಲೆ.
2: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು ಬಸವಣ್ಣ ಅವ್ರದ್ದು.
4: ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೆ.
2: ಹಾ ಓಕೆ,
4: ಸಫರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೆ. ಯಾರ್ ಗೇಟ್ ಹತ್ರ ಬಂದಿದೆ?
2: ಹಾ ಓಕೆ
0: ಓಕೆ.
2: ಹಾ ಆಮೇಲೆ
4: ಸದ್ಯಕ್ಕೆ ಅಷ್ಟೇ ಕ್ಲಾಸ್ ಆಯ್ತಾ ಇರೋದು.
0: 8 ಅಂದ್ರೆ ಮತ್ತೆ
2: ಈಗ ಓಕೆ ಆಯ್ತು, ಹತ್ತತ್ರ ಇದಾರೆ. ಮುಂದಿನ ಕರೆಗೆ ಹೋಗೋಣ ಇಲ್ಲ ಉತ್ತರ ಹೇಳ್ಬೋಣ? ಮುಂದಿನ ಕರೆ ಹೋಗೋಣ.
3: ಮುಂದಿನ ಕರೆಗೆ
4: ಹೋಗೋಣ. ದಸರಾ ಪ್ರಯುಕ್ತ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಸಂದರ್ಶನ ಮಾಡ್ತಾ ಇದ್ದೀರಾ? ಅದೇ ರೀತಿ ದಯವಿಟ್ಟು ಗೊಂಬಗಿಂಬ ಮಾಡಿ ಜೀವನ ಮಾಡ್ತಾರಲ್ಲ, ಅವ್ರದ್ದೊಂದು ಸಂದರ್ಶನ ಸಾಧ್ಯ ಆದ್ರೂ ಮಾಡಿ
2: ಆಗುತ್ತೆ. ಯಾಕೆಂದ್ರೆ ಮಹಿಳಾ ರಂಗದಲ್ಲಿ ಕೇಳೋದು ನೀವು.
0: ಕಳೆದ ಬಾರಿ ಕೂಡ ನಾವು
2: ಲಾಸ್ಟ್ ಇಯರ್ ಮಾಡಿದ್ವಲ್ಲಪ್ಪ ಮಹೇಶ್.
4: ಹೌದು ಸರ್, ಹೌದು ಸರ್.
2: ಈ ವರ್ಷ ಇರುತ್ತೆ ಕೇಳಿ,
0: ಮಾಡೋರ್ ಮನೆಗೆ ಹೋಗಿ
4: ಮಾಡಿ ಸರ್, ಸಣ್ಣ ಪುಟ್ಟ ವ್ಯಾಪಾರ ಮಾಡಂತವ್ರನ್ನ ಅವ್ರ ಕಷ್ಟ ಸುಖ ಏನು ಅಂತ ಗೊತ್ತಾಗಲಿ.
2: ಇವತ್ತು ನೀವು ಮಹಿಳಾ ರಂಗವನ್ನ ಕೇಳಿ 4 ಗಂಟೆಗೆ, ಆಯ್ತಾ?
4: ಸರಿ ಸರ್,
2: ಗೊತ್ತಾಗುತ್ತೆ. ನಮಸ್ಕಾರ, ಮುಂದಿನ ಕರೆ ಕಳೆಯ ಕರೆ ಅನ್ಕೋಣ. ಹಲೋ ನಮಸ್ಕಾರ.
5: ನಮಸ್ಕಾರ ಸರ್,
2: ಯಾರು ಎಲ್ಲಿಂದ?
5: ನಾನು ಧನಲಕ್ಷ್ಮಿ, ಮೈಸೂರಿಂದ ಸರ್.
2: ಓಕೆ, ಧನಲಕ್ಷ್ಮಿ ಅವ್ರಿಗೆ ಪ್ರಶ್ನೆ ಯಾರು ಕೇಳಬೇಕು? ನಾನು ಕೇಳೋಣ, ಚಿನ್ಮಯ ಕೇಳೋಣ, ಕೀರ್ತನ ಕೇಳಬೇಕು ಹೇಳಿ.
5: ಮೂರ್
2: ಜನ ಕೇಳಿದ್ರೆ ಅದು ಟ್ರೈ ಮಿಕ್ಸ್ ಆಗೋಯ್ತದೆ, ಆಮೇಲೆ ಉತ್ತರ ತಲೆ ಒಳಗೆ ಹೋಗೋದ, ತಲೆ ಮೇಲಿಂದ ಹೋಯ್ತದೆ. ಓಕೆ ಧನಲಕ್ಷ್ಮಿ ಅವರೇ, ಈಗ ಪ್ರಶ್ನೆ ಕೇಳ್ತಾರೆ ಕೀರ್ತನ.
0: ಮೈಸೂರಿನ ಎಷ್ಟು ವೃತ್ತಗಳಲ್ಲಿ ಒಡೆಯರ್ ವಂಶದ ರಾಜರ ಪ್ರತಿಮೆಗಳಿದೆ?
5: ಅರಮನೆ ಎದುರುಗಡೆ ಒಂದು ಮುಮ್ಮಡಿ ಕೃಷ್ಣರಾಜ.
2: ಅಲ್ಲ ಎಷ್ಟಿದೆ ಅಂತ ಕೇಳಿದ್ವಿ, ಎಷ್ಟಿದೆ ಸಂಖ್ಯೆ ಹೇಳಿ.
5: ಎರಡೇ ಅಲ್ಲ ಸರ್, ಎರಡೇ ಇರೋದು.
2: ಎರಡೇನಾ? ಆಯ್ತು, ಯಾವ್ದು ಯಾವ್ದು ಹೇಳಿ.
5: ಕ್ಲಾಕ್ ಟವರ್ ಹತ್ರ ಒಂದು,
3: ಹಾ
5: ಲಾಲ್ವಡಿ ಕೃಷ್ಣ ಅವರು.
3: ಕ್ಲಾಕ್ ಟವರ್ ಹತ್ರ ಒಂದು, ಕೆ ಆರ್ ಸರ್ಕಲ್ ಒಂದು, ಅಷ್ಟೇನಾ?
0: ಪಾಪ ನಮ್ಮ ಮಹೇಶ್ ನಾಯ್ಕ ಅವರು ಆರ್ಗೇಟ್ ಹತ್ರ ಬಂದಿದೆ ಅಂದ್ರಲ್ಲ, ಇಲ್ವಾ ಅಲ್ಲಿ?
5: ಇಲ್ಲ, ಅಲ್ಲಿ ಇನ್ನು ಓಪನ್ ಮಾಡಿಲ್ಲ, ಅದು ಹಾಗೆ ಮುಚ್ಚಿದ್ದಾರೆ.
2: ಎಲ್ಲಿ ಆರ್ಗೇಟ್ ಇದಾ?
5: ಅಲ್ಲ,
3: ಅದು ಗನ್ ಹೌಸ್ ಹತ್ರದ
2: ಮುಚ್ಚಿರೋದು.
3: ಆಗ್ಲಿ,
5: ಈಗ ಈಗ ಆರ್ಗೇಟ್ ಹತ್ರ ಒಂದು ಮಾಡಿದ್ದಾರೆ.
0: ಈಗ ಅಲ್ಲ, ಈಗ
2: ಮಾಡಿದ್ದಾರೆ, ಈಗ ಮಾಡಿದ್ದಲ್ಲ, ಸುಮಾರು ವರ್ಷ ಆಗಿದೆ ಮಾಡಿ.
5: ಇಲ್ಲ, ಈಗ 3 ವರ್ಷ ಅಲ್ವಾ ಸರ್?
3: ಆಗ್ಲಿ, ಇಲ್ಲ ಇಲ್ಲ, ಅದು ತುಂಬಾ ವರ್ಷಗಳಿಂದ ಇವೆ. ಆದ್ರೆ ಈಗ ಸಮಯದ ಅಭಾವದಿಂದ ಇವಾಗ ನಿಮ್ಮ ಉತ್ತರ ಬಂದು ಅದು ಮೂರು, ಒಂದು ಕೆ ಆರ್ ವೃತ್ತ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಚಾಮರಾಜ ವೃತ್ತ ಚಾಮರಾಜೇಂದ್ರ ಒಡೆಯರ್ ಅವ್ರದ್ದು, ಮತ್ತೊಂದು ಹಾರ್ಡಿಂಗ್ ವೃತ್ತ ಜೈ ಚಾಮರಾಜೇಂದ್ರ ಒಡೆಯರ್ ಅವ್ರದ್ದು. ಇದಕ್ಕೆ ಸರಿಯಾದ ಉತ್ತರವನ್ನ ನಮಗೆ ಕಳಿಸ್ತಂತವ್ರು ವಾಟ್ಸ್ಆಪ್ನಲ್ಲಿ ಪ್ರಕೃತಿ.

0: ಮಂಡ್ಯದಿಂದ ಎನ್ ಚಂದ್ರಶೇಖರ್, ಎಸ್ಬಿಎಂ ಲೋಡ್ ಬೋಗಾದಿಂದ ಕೆಆರ್ಪೇಟೆಯಿಂದ ಶ್ರೀಲಕ್ಷ್ಮಿ ಹಿರಿಯಣ್ಣ ಅವರು, ಸುಜಾತ ವಿಶ್ವನಾಥ್ ಕನಕದಾಸ್ ನಗರದಿಂದ, ರೇಖಾ ಬೆಂಗಳೂರಿನಿಂದ, ಹಾಗೆ ಮೂರು ಅಂತ ಸಂಖ್ಯೆ ಕಳಿಸಿದ್ದಾರೆ, ಹೆಸರು ಕಳಿಸಿಲ್ಲ. ಸೋಮಶೇಖರ್ ಅವರು ಶೋಭಾ ಹಾಸನದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂದಿಂದ, ಯೋಗಾನಂದರಾಮಪುರಿ ನಜರ್ಬಾದ್ನಿಂದ, ಉಷಾರಸ್ ಗೋಕುಲಮಿಂದ, ಜೆಪಿ ನಗರದಿಂದ ರಾಧಾ ಜೈರಾಮ್, ಹಾಗೆ ಮತ್ತೊಬ್ಬರು ರಮಾ ಅಜಿತ್ ಮಧುವನ ಬಡಾವಣೆ ಶ್ರೀರಾಮ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಗೋವಿಂದರಾಜು ನಾಲ್ಕನೇ ಹಂತದಿಂದ, ಗಾಯತ್ರಿ ಬೆಂಗಳೂರಿನಿಂದ, ಪುಷ್ಪಾ ಗುಪ್ತ ಅವರು, ಕ್ಯಾತ್ಮಾನಳ್ಳಿಯಿಂದ ಪೊಲೀಸ್ ಪುಟ್ಟರಾಜು ಅವರು, ನಂದು ಲಕ್ಷ್ಮೀವಿಲಾಸ್ ರಸ್ತೆಯಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಬೆಲ್ವತ ಗ್ರಾಮದಿಂದ, ಲೋಕೇಶಾಚಾರ್ ಜಯಂತಿ ಬೆಂಗಳೂರಿನಿಂದ, ಶಾಂಭವಿ ನಾಯ್ಡು ನಗರದಿಂದ ಕೆಟಿ ಶ್ರೀಮತಿ ಅವರು, ಹಾಗೆ ಟೈಲರ್ ಶಿವನಾಗ ಅವರು, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಮಾನಸ ಹೆಬ್ಬಾಳ್ನಿಂದ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಹಾಗೆ ಯೋಗೀಶರು ಕಣ್ಣೂರಿ ಗೋವಿಂದಾಚಾರಿ, ಜಯಮ್ಮ ಶಿವಪ್ಪ ವಿವೇಕಾನಂದ ನಗರದಿಂದ, ರಾಜೇಶ್ವರಿ ಉದಯಗಿರಿಯಿಂದ, ಪೋಷಿತಾ ಕಲ್ಪಿತ ವಿವೇಕಾನಂದ ನಗರದಿಂದ, ಉಮಾ ರಾಮದಾಸ್ ಮೈಸೂರಿನಿಂದ, ನರಸಿಂಹಯ್ಯ ಆರ್ ಐ ಪಿ ಎಸ್ ನಗರದಿಂದ, ದೀಪಾ ಇಲ್ವಾಲಾಯಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಸುಧಾರಾಜ್ ಜೆ ಎಸ್ ಎಸ್ ನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಎಸ್ ಆನಂದ್ ನಾಯ್ಕ ಸುಣ್ಣುತ್ಕೇರಿಯಿಂದ, ತನುಜಾ ಮೈಸೂರಿನಿಂದ, ಪದ್ಮನಾಭ ಕೆ ಆರ್ ಸಾಗರದಿಂದ, ಎನ್ ಎಸ್ ಜಯರಾಮ್ ಹೆಬ್ಬಾಳ್ನಿಂದ, ತೇಜೇಶ್ವರ ಐ ಪಿ ಎಸ್ ನಗರದಿಂದ, ಯುಧಿಷ್ಠಿರ ರಾಮಪುರಿ ನಜರ್ಬಾದ್ನಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ, ಜಯಶ್ರೀ ರಾಮಕೃಷ್ಣ ನಗರದಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲಾಯಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ.
1: ಓಕೆ, ಬಹಳಷ್ಟು ಸಂದೇಶಗಳನ್ನು ಓದ್ಬಿಟ್ರಿ ಚಿನ್ಮಯಿ. ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗ್ತಾ ಬಂತು. ಈ ಕಾರ್ಯಕ್ರಮ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿರ್ದೇಶಕರು ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು. ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ ಯಾರ್ ಮೈಸೂರು @gmail.com ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್,
2: ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ. ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
3: ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ದ ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ದಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ ಬಾಗಿಲಿಗೆ ತಲುಪಿಸುವ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಕೊಪ್ಪಳದ ಖ್ಯಾತ ಹೃದ್ರೋಗ ತಜ್ಞ ಡಾ ನಿಖಿಲ್ ಹೇಳಿದ್ದಾರೆ.
1: ಹಾರ್ಟ್ ಅವೇರ್ನೆಸ್ ಜನಗಳಿಗೆ ತಲುಪೋದಕ್ಕಾಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಹೆಚ್ಚು ಜನ ಬನ್ನಿ, ಫೆಸಿಲಿಟಿನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಆರೋಗ್ಯ ಮತ್ತೆ ಹಾರ್ಟ್ ನ ಆರೋಗ್ಯ ಎರಡೂ ಇಂಪಾರ್ಟೆಂಟ್. ಇಲ್ಲಿ ಫ್ರೀ ECG, ಎಕೋ, ಕಾರ್ಡಿಯೋಲಜಿ ಕನ್ಸಲ್ಟೇಷನ್, ಯೂರಾಲಜಿಸ್ಟ್ ಬಂದಿದ್ದಾರೆ ಮತ್ತೆ ಮೂಳೆ ತಜ್ಞರು ಇದ್ದಾರೆ. ಇಷ್ಟು ಜನ ಒಟ್ಟಿಗೆ ಸೇರಿರೋದು ಎಲ್ಲ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಉಪಯೋಗಿಸ್ಕೋಬೇಕಂತೂ ಕೇಳಿಕೊಳ್ಳುತ್ತೇನೆ.
0: ರಾಜ್ಯದ ವಿವಿಧ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರದ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ

0: ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಕೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಂ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋಬಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗೇರ್ ದಡ ಗ್ರಾಮಕ್ಕೆ ಹಾಗೂ ಅರಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೆರೆ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ಧ ಮತ್ಸ್ಯಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಶಿಕ್ಷಕರ ಸೇವೆಯನ್ನ ಗೌರವಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪಾತ್ರದ ಬಗ್ಗೆ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಇವೆಲ್ಲವುಗಳ ಕುರಿತಂತೆ 1994 ಯುನೆಸ್ಕೋ ಮತ್ತು ಐಎಲ್ಒದಿಂದ ಈ ದಿನದ ಆಚರಣೆ ಪ್ರಾರಂಭವಾಯಿತು. ಇಂತಹ ಮಹಾನ್ ಶಿಕ್ಷಕರ ಕುರಿತಾದ ಭಾಷಣವನ್ನು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳೋಣ. ಶಿಕ್ಷಣದ ರೂವಾರಿ ಶಿಕ್ಷಕ, ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ.
3: ವಿಶ್ವ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ 5 ಅಕ್ಟೋಬರ್ ಆಚರಿಸಲಾಗುತ್ತದೆ. ಈ ದಿನವು ಜಗತ್ತಿನಾದ್ಯಂತ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವ ದಿನವಾಗಿದೆ. ಶಿಕ್ಷಕರು ಶಿಕ್ಷಣದ ಮೂಲ ವ್ಯಕ್ತಿ. ಸಮಾಜದ ಮತ್ತು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ವಹಿಸುವ ಪಾತ್ರವನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ವಿಶ್ವ ಶಿಕ್ಷಕರ ದಿನವು ಕೇವಲ ಶಿಕ್ಷಕರಿಗೆ ಹೂವು ಕೊಡುವುದು ಅಥವಾ ಶುಭಾಶಯಗಳನ್ನು ಹೇಳುವ ದಿನವಲ್ಲ. ಇದು ಶಿಕ್ಷಕರ ಹಕ್ಕುಗಳು, ಜವಾಬ್ದಾರಿಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಸಮಾಜ ಚಿಂತಿಸುವ ದಿನವೂ ಇದಾಗಿ. ವಿಶ್ವ ಶಿಕ್ಷಕರ ದಿನ ಯಾವಾಗ ಮತ್ತು ಏಕೆ ಆರಂಭವಾಯಿತು? ವಿಶ್ವ ಶಿಕ್ಷಕರ ದಿನದ ಇತಿಹಾಸವು 1966 ಅಕ್ಟೋಬರ್ 5 ನಡೆದು ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆಯೊಂದಿಗೆ ಸಂಬಂಧಿಸಿತ್ತು. 1966 ಅಕ್ಟೋಬರ್ 5 ಯುನೆಸ್ಕೋ ಮತ್ತು ಐಎಲ್ಒ

ಯೋಗದಲ್ಲಿ ನಡೆದ ವಿಶೇಷ ಅಂತರ್ ಸರ್ಕಾರಿ ಸಮ್ಮೇಳನದಲ್ಲಿ ಈ ಮಹತ್ವದ ಶಿಫಾರಸನ್ನು ಅಂಗೀಕರಿಸಲಾಯಿತು. ಈ ಶಿಫಾರಸನ್ನು ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು, ಶಿಕ್ಷಕರ ತರಬೇತಿ, ನೇಮಕಾತಿ, ಉದ್ಯೋಗ ಪರಿಸ್ಥಿತಿಗಳು, ಬೋಧನೆ ಮತ್ತು ಕೆಲಸದ ಪರಿಸ್ಥಿತಿಗಳ ಕುರಿತು ಅಂತಾರಾಷ್ಟ್ರೀಯ ಮಾನದಂಡವನ್ನು ರೂಪಿಸಿತು. ನಂತರ 1994 ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ವಿಶ್ವ ಶಿಕ್ಷಕರ ದಿನವು ಒಂದು ಸಾಮಾನ್ಯ ಆಚರಣೆಯಲ್ಲ, ಇದು ಶಿಕ್ಷಕರ ವೃತ್ತಿಗೆ ಜಾಗತಿಕ ಮಟ್ಟದಲ್ಲಿ ನೀಡಲಾಗಿರುವ ಮಹತ್ವದ ಪ್ರತೀಕವಾಗಿದೆ. ಇನ್ನು ವಿಶ್ವ ಶಿಕ್ಷಕ ದಿನದ ಮುಖ್ಯ ಉದ್ದೇಶಗಳೇನಪ್ಪ? ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕು, ಶಿಕ್ಷಕರ ಮಹತ್ವವನ್ನು ತಿಳಿಸುವುದು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು, ಶಿಕ್ಷಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಪ್ರೋತ್ಸಾಹ, ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಂಬಂಧ ಬಲಪಡಿಸಿಕೊಳ್ಳುವುದು, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವನ್ನು ಗುರುತಿಸುವುದು. ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲ, ಒಳ್ಳೆಯ ನಾಗರಿಕರನ್ನು ಸಹ ಅವರು ರೂಪಿಸುತ್ತಾರೆ. 2026 ವಿಶ್ವ ಶಿಕ್ಷಕರ ದಿನದ ಘೋಷವಾಕ್ಯಗಳು ಏನಿದ್ದಾವಂದ್ರೆ, ಶಿಕ್ಷಕರೊಂದಿಗೆ ನಿಲ್ಲೋಣ, ವೃತ್ತಿಯನ್ನು ರಕ್ಷಿಸಿ, ಶಿಕ್ಷಕರ ಸ್ಥಾನಮಾನವನ್ನು ಉನ್ನತಗೊಳಿಸಿ, ನಮ್ಮ ಭವಿಷ್ಯವನ್ನು ರೂಪಿಸೋಣ. 2026 ಆಚರಣೆ ವಿಶೇಷವಾದದ್ದು ಏಕೆಂದರೆ ಇದು 1966 ಶಿಕ್ಷಕರ ಸ್ಥಾನಮಾನ ಕುರಿತು ಶಿಫಾರಸು ಮಾಡಿದ ಇವತ್ತು 60ನೇ ವಾರ್ಷಿಕೋತ್ಸವದ ಗುರುತಾಗಿದೆ. ಡಿಜಿಟಲ್ ತಂತ್ರಜ್ಞಾನ, ಕೃತಕ ಬುದ್ಧಿಮಂತೆ, ಹವಾಮಾನ ಬದಲಾವಣೆ, ವಲಸೆ, ಅಸಮಾನತೆ, ಒಳಗೊಳ್ಳುವಿಕೆ ಮತ್ತು ಶಿಕ್ಷಕರ ಕೊರತೆ ಮುಂತಾದ ಹೊಸ ಸವಾಲುಗಳಿವೆ ಎಂದು ಯುನೆಸ್ಕೋ ತಿಳಿಸಿದೆ. ಇನ್ನು ಶಿಕ್ಷಕ ಎಂದರೆ ಯಾರು? ಶಿಕ್ಷಕ ಎಂಬ ಪದ ಕೇವಲ ಉದ್ಯೋಗದ ಹೆಸರಾಗಿ ನೋಡಬಾರದು. ಶಿಕ್ಷಕ ಎಂದರೆ ಜ್ಞಾನ ನೀಡುವವನು, ಅಜ್ಞಾನವನ್ನು ದೂರ ಮಾಡುವವರು, ತಪ್ಪನ್ನು ತಿದ್ದುವವರು, ಪ್ರತಿಭೆಯನ್ನು ಗುರುತಿಸುವವರು, ಗುರಿ ತೋರಿಸುವವರು, ಶಿಸ್ತನ್ನು ಬೆಳೆಸುವವರು, ಸಮಾಜದ ಜವಾಬ್ದಾರಿಯನ್ನು ತಿಳಿಸುವವರು, ಭವಿಷ್ಯದ ನಾಗರಿಕ ರೂಪಿಸುವವರು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಕ ಒಂದು ಮಾತು ದೊಡ್ಡ ಬದಲಾವಣೆಯನ್ನು ತರಬಹುದು. ನೀನು ಪ್ರಯತ್ನಿಸಿದರೆ ಖಂಡಿತ ನಿನ್ನ ಕೈಯಿಂದ ಆಗ್ತದ, ಸಾಧ್ಯ ಅಂತ ಶಿಕ್ಷಕರ ಒಂದು ಮಾತ ವಿದ್ಯಾರ್ಥಿಯ ಬದುಕನ್ನ ಬದಲಾಯಿಸಬಹುದು. ಆದ್ದರಿಂದ ಶಿಕ್ಷಕರ ಮಾತು, ವರ್ತನೆ ಮತ್ತು ನಡೆ ವಿದ್ಯಾರ್ಥಿಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಖ್ಯವಾಗಿ ಶಿಕ್ಷಕರ ಕರ್ತವ್ಯಗಳು ಯಾವುವು? ಕೇವಲ ಪಠ್ಯಪುಸ್ತಕಗಳನ್ನು ಓದಿ ಅದರೊಳಗೆ ಇದ್ದಿದ್ದನ್ನು ಸೀಮಿತವಾಗಿ ಹೇಳುವುದಷ್ಟೇ ಅಲ್ಲ, ಉತ್ತಮ ಶಿಕ್ಷಣ ನೀಡಬೇಕು. ಉತ್ತಮ ಶಿಕ್ಷಣ ಅಂದ್ರೇನು? ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಬೇಕು, ಯಾಕೆ, ಎಲ್ಲಿ, ಹೇಗೆ ಅನ್ನುವಂಥ ಪಾಠ ಮಾಡಬೇಕಾದ್ರೆ ಪ್ರಶ್ನೆಗಳನ್ನು ಕೇಳಬೇಕು. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಕೇಳಿದರೆ ನಾವು ಪಾಠ ಮಾಡಿದ್ದು ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗ್ತದೆ. ಅವ್ರಿಗೆ ಮುಂದೆ ಈಗಿನ ಏನು ಪ್ರಶ್ನೆ ಉತ್ತರ ಬರ್ತಾವಲ್ಲ, ಬಹಳ ಮಾಡುವ ಅವಶ್ಯಕತೆನೇ ಬರಂಗಿಲ್ಲ. ನಾವು ಅಲ್ಲೇ ಕ್ವಶನ್ಗಳನ್ನು ಕೇಳಿದರೆ ಅವ್ರ ತಲೆಯಲ್ಲೇ ನಾವು ಬರೆದು ಬಿಡಬೇಕು. ಇದು ಶಿಕ್ಷಕನ ಮುಖ್ಯ ಕರ್ತವ್ಯ. ಎರಡನೇದಾಗಿ, ವಿದ್ಯಾರ್ಥಿಯಲ್ಲಿ ಕುತೂಹಲವನ್ನು ಬೆಳೆಸುವುದು. ಉತ್ತಮ ಶಿಕ್ಷಕನಾದವನು ವಿದ್ಯಾರ್ಥಿಯ ಕುತೂಹಲವನ್ನ ಕೊಲ್ಲಬಾರದು, ಅದನ್ನು ಅವನ ಬೆಳೆಸಬೇಕು. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳಿದಾಗ ಅವರಿಗೆ ನಾವು ಕೂಡಿಸಬಾರದು. ಅವನಿಗೆ ಆ ಪ್ರಶ್ನೆ ಕೇಳಿದವನು ಮೊದಲನೇ ಹೆಜ್ಜೆ, ನೀ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನಮಗೆ ಅದರ ಪ್ರಶ್ನೆ ಉತ್ತರ ಗೊತ್ತಿರಲಿಲ್ಲ ಆದರೆ ಯಾವ ಶಿಕ್ಷಕನ ಅವನ ಗದರಿಸಿ ಕೂಡಿಸಬೇಡ್ರಿ, ಅದನ್ನು ನೀವು ಓದಿ ನಾಳೆ ಅವನಿಗೆ ಹೇಳ್ತೀನಿ ಅಂತ ಹೇಳ್ರಿ. ಆ ರೀತಿಯಾಗಿ ವಿದ್ಯಾರ್ಥಿಯ ಕುತೂಹಲವನ್ನ ನಾವು ಬೆಳೆಸಬೇಕು. ಅದರಿಂದ ಅವನಿಗೆ ಹೊಸ ಜ್ಞಾನ ಏನಾಗ್ತದ, ಹುಡುಕಿದಂಗ್ತದ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕಾಣಬೇಕು. ಶಿಕ್ಷಕರು ಜೀವನಮಯ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಬೇಕು. ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಲಿಕೆಯ ವೇಗ ಒಂದೇ ಆಗಿರೋದಿಲ್ಲ. ಯಾವ ವಿದ್ಯಾರ್ಥಿ ಎದರೊಳಗೆ ಒಳ್ಳೆಯದನ್ನ ಗುರುತಿಸುವುದು ಮೇನವಾಗಿ ಶಿಕ್ಷಕರದ ಸಾಗಿದೆ. ಇದು ಶಿಕ್ಷಕರ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಇರುವಂತಹ ಪ್ರತಿಭೆಯನ್ನ ಗುರುತಿಸುವುದು ಶಿಕ್ಷಕರ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಐದನೇದಾಗಿ ಅಂದ್ರೆ ಆತ್ಮವಿಶ್ವಾಸವನ್ನ ಬೆಳೆಸಬೇಕು. ಅಂಕಗಳಿಂದ ಆತ್ಮವಿಶ್ವಾಸ ಕೆಲವೊಮ್ಮೆ ಹೆಚ್ಚು ಮುಖ್ಯ ಆಗ್ತದೆ. ವಿದ್ಯಾರ್ಥಿಗಳ ವಿಫಲನೂ ಆಗ್ತಾರ, ನಿನಗೇನೇನು ಮಾಡಕ್ಕಾಗಂಗಿಲ್ಲ, ನಿನಗೇನು ಹೇಳಕ್ ಬರಂಗಿಲ್ಲ ಅಂತ ಈ ಬಾರಿ ನಾವು ಹೇಳಿದ ಅವ ಮಗು ಕುಗ್ಗೆನೆ ಬಿಡ್ತಾನ. ಅದಕ್ಕಾಗಿ ನೀನು ಇನ್ನೂ ಪ್ರಯತ್ನಿಸು, ಚೆನ್ನಾಗಿ ಪ್ರಯತ್ನಿಸು ಅಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತ್ಮವಿಶ್ವಾಸವನ್ನ ಮೂಡಿಸಬೇಕು. ಇನ್ನು ನೈತಿಕ ಮೌಲ್ಯಗಳನ್ನ ಕಲಿಸಬೇಕು. ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ. ಶಿಕ್ಷಣದ ನಿಜವಾದ ಉದ್ದೇಶ ಉತ್ತಮ ಮನುಷ್ಯನನ್ನು ರೂಪಿಸುವುದು.
ಅವನಿಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಸಹಾನುಭೂತಿ, ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ, ಅಷ್ಟೇ ಅಲ್ಲದೆ ದೇಶ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ಮತ್ತು ಮಾನವೀಯತೆ ಮುಂತಾದ ಮೌಲ್ಯಗಳನ್ನು ಆ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕು. ಸಮಯ ಪಾಲನೆ, ನಾವು ಶಿಕ್ಷಕರಾದವರು ಮೊದಲು ನಾವೇ ಸಮಯದ ಮಹತ್ವವನ್ನು ತಿಳ್ಕೋಬೇಕು. ನಾವು ಸಮಯಕ್ಕೆ ಶಾಲೆಗೆ ಬರಬೇಕು, ತರಗತಿಯಲ್ಲಿ ಸಮಯಕ್ಕೆ ಹೋಗಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು, ಪಾಠವನ್ನು ಸರಿಯಾಗಿ ಯೋಚಿಸಬೇಕು. ಆವಾಗ ಏನಾಗ್ತದೆ ಅಂತಂದ್ರೆ ಆ ಮಕ್ಕಳು ಸಹ ತಮ್ಮ ಜೀವನದಾಗ ಸಮಯದ ಪರಿಜ್ಞಾನ ಅವರಿಗೂ ಗೊತ್ತಾಗ್ತದೆ. ನಿರಂತರವಾಗಿ ಕಲಿಯೋದು, ಶಿಕ್ಷಕನು ಕಲಿಯುವುದನ್ನು ನಿಲ್ಲಿಸಿದ ದಿನ ಇಲ್ಲ. ಅವನು ಯಾವತ್ತಲೂ ನಾವು ನಾಳೆ ಪಾಠಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಾವು ಓದಿಕೊಂಡನೇ ಹೋಗಬೇಕು. ಆವಾಗ ಶಿಕ್ಷಕ ಏನಾಗ್ತದ ಅಂತಂದ್ರೆ ಇವತ್ತಿನ ಜಗತ್ತು ಹೆಂಗ ವೇಗವಾಗಿ ಬದಲಾಗತೈತಿ, ಹೊಸ ಹೊಸ ತಂತ್ರಜ್ಞಾನಗಳ ಅದಾವ, ಹೊಸ ಸಂಶೋಧನೆಗಳ ನಡೆಯಕತ್ತಾವ, ಹೊಸ ಬೋಧನೆಯ ವಿಧಾನಗಳ ಬಂದಾವ, ಇವು ಎಲ್ಲ ಅಭಿವೃದ್ಧಿ ಆಗ್ಯಾವ. ಆದ್ದರಿಂದ ಶಿಕ್ಷಕರು ಕೂಡ ನಿರಂತರವಾಗಿ ಕಲಿತಾನೇ ಇರಬೇಕು. ಆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಬೇಕು. ಇನ್ನು ಕಾಲದೊಳಗ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಡಿಜಿಟಲ್ ತರಗತಿಗಳು ಕೃತಕ ಬುದ್ಧಿಮಂತೆ ಶಿಕ್ಷಣದ ಭಾಗವಾಗಿದೆ. ಅಂದರೆ ತಂತ್ರಜ್ಞಾನ ಶಿಕ್ಷಕರನ್ನು ಬದಲಿಸುವ ಸಾಧನವಲ್ಲ, ಅದನ್ನು ಶಿಕ್ಷಕರ ಬೋಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವಂತಹ ಸಾಧನವಾಗಿದೆ. ಉದಾಹರಣೆಗೆ ಶೈಕ್ಷಣಿಕ ವಿಡಿಯೋಗಳು, ಡಿಜಿಟಲ್ ಪ್ರಶಸ್ತಿಗಳು, ಆನ್ಲೈನ್ ಪುಸ್ತಕಗಳು, ಇವು ಎಲ್ಲ ಏನದಾವಲ್ಲ, ವಿದ್ಯಾರ್ಥಿಗಳ ತಂತ್ರಜ್ಞಾನದ ಜವಾಬ್ದಾರಿಯುತ ಬೆಳವಣಿಗೆಯನ್ನು ಶಿಕ್ಷಕರು ಕಲಿಸಬೇಕು. ಇನ್ನು ಕೃತಕ ಬುದ್ಧಿವಂತಿಕೆ ಯುಗದಲ್ಲಿ ಶಿಕ್ಷಕರ ಬಹಳ ಮುಖ್ಯವಾದಂತಹ ಪಾತ್ರವಾದ ವಿದ್ಯಾರ್ಥಿಗಳ ಮಾಹಿತಿ ಕ್ಷಣದೊಳಗಾಗಿಂದಾಗ ಸಿಕ್ಕಿಬಿಡ್ತದ, ಆದರೆ ಮಾಹಿತಿ ಸಿಗುವುದು ಮತ್ತು ಜ್ಞಾನವನ್ನು ಸರಿಯಾಗಿ ಬಳಸುವುದು ಒಂದೇ ಅಲ್ಲ. ಇಲ್ಲಿ ಶಿಕ್ಷಕರ ಮಹತ್ವ ಬಹಳ ಹೆಚ್ಚಾಗಿತ್ತು. ಅದು ಕೊಟ್ಟಿದ್ದನ್ನು ಯಾವುದು ಸರಿ, ಅದು ಕೊಟ್ಟಂತ ಉತ್ತರ ಸರಿ ಇದೆಯೋ ಅಥವಾ ಇಲ್ಲ ಅನ್ನೋದು ನಾವು ಶಿಕ್ಷಕರು ಪರಿಶೀಲನೆ ಮಾಡಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗ ನಾವು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಮಾತ್ರ ಇರೋಂಗಿಲ್ಲ, ಅವರಿಗೆ ಹಲವಾರು ಕುಟುಂಬದ ಸಮಸ್ಯೆಗಳಿರ್ತಾವ, ಸ್ನೇಹಿತರಿಂದ ಸಮಸ್ಯೆಗಳಿರ್ತಾವ, ಪರೀಕ್ಷೆಯ ಒತ್ತಡನೂ ಇರಬಹುದು, ವಿಫಲತೆಯ ಭಯನೂ ಇರಬಹುದು, ಭವಿಷ್ಯದ ಬಗ್ಗೆ ಅವರಿಗೆ ಗೊಂದಲನೂ ಇರಬಹುದು. ಇಂಥ ಎಲ್ಲಾ ಸಂದರ್ಭಗಳಾಗ ಶಿಕ್ಷಕರು ವಿದ್ಯಾರ್ಥಿಯನ್ನು ತಪ್ಪಿಸ್ತನನ್ನಾಗಿ ಮಾಡುವ ಬದಲು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಶಿಕ್ಷಕನ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಪೋಷಕರೊಂದಿಗೆ ಸಹ ಶಿಕ್ಷಕರು ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಟುಕೋಬೇಕು. ಯಾಕಂದ್ರೆ ಶಿಕ್ಷಕರು ಮತ್ತು ಪೋಷಕರು ಪರಸ್ಪರ ವಿರೋಧಿಗಳಲ್ಲ. ಅವರಿಬ್ಬರೂ ಆ ಮಗುವಿನ ಭವಿಷ್ಯವನ್ನು ಉಜ್ವಲ ಮಾಡಕ ಎಷ್ಟು ಶಿಕ್ಷಕರ ಪಾತ್ರ ಮುಖ್ಯ ಐತಿ, ಅಷ್ಟೇ ಪೋಷಕರ ಪಾತ್ರನೂ ಮುಖ್ಯ ಐತಿ. ಆದ್ದರಿಂದ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಪೋಷಕರೊಂದಿಗೆ ಸೂಕ್ತವಾಗಿ ನಾವು ಚರ್ಚಿಸಬೇಕು. ಪೋಷಕರಿಗೆ ಶಾಲೆಯ ಶಿಕ್ಷಣದ ಪ್ರತಿಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನು ನೀಡಿ. ಶಿಕ್ಷಕರ ಕರ್ತವ್ಯ ಕೇವಲ ಪರೀಕ್ಷೆ ಸಿದ್ಧಪಡಿಸುವುದು ಅಥವಾ ವಿದ್ಯಾರ್ಥಿಯ ಸಮಾಜದಲ್ಲಿ ಹೇಗೆ ಬದುಕುವುದು ಅಂತ ಕಲಿಸುವುದಲ್ಲ. ಕಾನೂನಿನಿಗೆ ಗೌರವ, ಸಾರ್ವಜನಿಕ ಆಸ್ತಿಯ ರಕ್ಷಣೆ, ಪರಿಸರ ಸಂರಕ್ಷಣೆ, ಇತರ ಹಕ್ಕುಗಳು ಗೌರವ, ಸಾಮಾಜಿಕ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಇಂಥ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ನಾವು ಅರಿವನ್ನು ಮೂಡಿಸಬೇಕು. ಪರಿಸರದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕ್ರಿ. ಇಂದಿನ ಜಗತ್ತದಾಗ ಹವಾಮಾನ ಬದಲಾವಣೆಯಾಗಿ ಪರಿಸರದಾಗ ಬಹಳ ವ್ಯತ್ಯಾಸ ಆಗತ್ತಾವ. ಅದಕ್ಕೆ ಶಾಲೆಯ ಮಕ್ಕಳಿಗೆ ಮೊದಲು ಹೇಳಬೇಕಾಗಿ ನೀರನ್ನ ಉಳಿಸ್ರಿ, ವಿದ್ಯುತ್ತನ್ನ ಉಳಿಸ್ರಿ, ಮರಗಳನ್ನ ಬೆಳೆಸ್ರಿ, ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡ್ರಿ, ತ್ಯಾಜ್ಯ ವಿಂಗಡಣೆ ಮಾಡೋದನ್ನ ಕಲಿರಿ, ಸ್ವಚ್ಛವಾಗಿ ಇರುವುದನ್ನ ಕಲಿರಿ. ಇವು ಎಲ್ಲಾನು ನಾವು ಶಿಕ್ಷಕರು ಮಕ್ಕಳಿಗೆ ದಿನಾ ದಿನ ಹೇಳಬೇಕಾಗ್ತದ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಐತ್ರಿ. ಆ ಹೆಣ್ಣು ಮಕ್ಕಳ ಶಿಕ್ಷಣ ಪ್ರೋತ್ಸಾಹಕ ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದರೆ ಒಂದು ಕುಟುಂಬದ ಭವಿಷ್ಯವೇ ಬದಲಾಗಬಹುದು. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ನಾವು ಅವರಲ್ಲಿ ಮೂಡಿಸಬೇಕು, ಬೆಳೆಸಬೇಕು. ಇನ್ನು ಸಾಮಾಜಿಕ ಸಮಾನತೆಯ ಅರಿವು, ಶಿಕ್ಷಣವು ಸಮಾಜದಲ್ಲಿರುವ ಅಸಮಾನತೆ ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿದೆ. ಇಲ್ಲಿ ನಾವು ಜಾತಿ, ಧರ್ಮ, ಭಾಷೆ, ಲಿಂಗ, ಆರ್ಥಿಕ ಈ ಸ್ಥಿತಿ ಅಥವಾ ಯಾವುದೇ ವೈಯಕ್ತಿಕ ಹಿನ್ನೆಲೆ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಯಾವಾಗಲೂ ಮಾಡಬಾರದು. ತರಗತಿ ಎಲ್ಲರಿಗೂ ಸುರಕ್ಷಿತ ಮತ್ತು ಗೌರವಿತ ಸ್ಥಳವಾಗಿರಬೇಕು. ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವುದು, ಎಲ್ಲ ಮಕ್ಕಳ ಒಂದೇ ರೀತಿ ಇರಂಗಿಲ್ಲರಿ. ಒಬ್ರು ಗಣಿತದಾಗ ಉತ್ತಮ ಇರ್ತಾರ, ಇನ್ನೊಬ್ರು ಚಿತ್ರಕಲೆದೊಳಗಿರ್ತಾರ, ಒಬ್ರು ಸಂಗೀತದೊಳಗಿರ್ತಾರ, ಇನ್ನೊಬ್ರು ಕ್ರಿಯೊಳಗಿರ್ತಾರ, ಮತ್ತೊಬ್ರು ನಾಯಕತ್ವದಲ್ಲಿರ್ತಾರ. ಆ ಶಿಕ್ಷಕರ ಮುಖ್ಯ ಕರ್ತವ್ಯ ಏನಂತಂದ್ರೆ
ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಅವನನ್ನು ಅಭಿವೃದ್ಧಿಪಡಿಸಲು ಅವಕಾಶವನ್ನು ಕಲ್ಪಿಸಬೇಕು. ಶಿಕ್ಷಕರೇ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರ ಮಾತಕ್ಕಿಂತ ಅವರ ನಡೆ

ನುಡಿಗಳಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಶಿಕ್ಷಕರು ಸತ್ ಮಾತನಾಡಿದರೆ ವಿದ್ಯಾರ್ಥಿಗಳು ಸತ್ಯದ ಮಹತ್ವವನ್ನು ಕಲಿಯುತ್ತಾರೆ. ಶಿಕ್ಷಕರು ಸಮಯ ಪಾಲನೆ ಮಾಡಿದರೆ ವಿದ್ಯಾರ್ಥಿಗಳು ಕೂಡ ಸಮಯ ಪಾಲನೆಯನ್ನು ಕಲಿತಾರೆ. ಶಿಕ್ಷಕರು ಎಲ್ಲನ್ನೂ ಗೌರವಿಸಿದರೆ ವಿದ್ಯಾರ್ಥಿಗಳು ಗೌರವವನ್ನು ಕೊಡ್ತಾರೆ. ಆದ್ದರಿಂದ ಶಿಕ್ಷಕರ ವ್ಯಕ್ತಿತ್ವವೇ ಒಂದು ಜೀವಂತ ಪಾಠ ಪುಸ್ತಕವಾಗಿದೆ. ಇವತ್ತು ನೋಡ್ರಿ, ನಮಗೆ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರ ಬುತ್ತಿಯನ್ನ ಕಟ್ಟಿ ಕಳಿಸ್ತಾರ. ಆ ಬುತ್ತಿಯನ್ನ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ನಮಗ್ ಮತ್ತ ಹೊಟ್ಟೆ ಹಸಿತದ, ನಮ್ಮ ಮತ್ತ ತಾಯಿ ನಮಗ್ ಊಟಕ್ಕೆ ಹಾಕ್ತಾಳ. ಆದ್ರೆ ಗುರು ಅವನು ಎಂತ ಬುತ್ತಿಯನ್ನ ಕೊಡ್ತಾರ, ಸ್ವತಃ ನಾವು ಗಳಿಸುವಂತಹ ಬುತ್ತಿಯನ್ನು ಅವರು ನಮಗ್ ಕಟ್ಟಿಕೊಡ್ತಾರ. ಅದಕ್ಕೋಸ್ಕರ ಶಿಕ್ಷಕರ ದಿನವನ್ನ ನಾವು ಬಹಳ ವಿಜೃಂಭಣೆಯಿಂದ, ನಾವು ಎಲ್ಲರೂ ವಿಶ್ವ ದಿನಾಚರಣೆ ಆಚರಿಸ್ಕೊ ಬಂದೀವಿ, ಯಾವತ್ತೂ ನಾವು ಶಿಕ್ಷಕನ ಮರೆಯಕ ಸಾಧ್ಯ ಇಲ್ಲ ನೋಡ್ರಿ. ಇವತ್ತು ನಾವು ಯಾವುದೇ ಒಂದು ಕಷ್ಟದಾಗಿದ್ರೂ ಸಹ ಹಿಂದಿನ ಕಾಲದಲ್ಲಿ ಗುರು ಹೇಳಿದ ಈ ವಾದದ ಜ್ಞಾಪಕ ಬರ್ತದೆ. ಇಂದಿನ ಶಿಕ್ಷಕರ ಮುಂದಿರುವ ಸವಾಲು, ಇಂದಿನ ಶಿಕ್ಷಕರು ಕೆಲಸದ ಹಿಂದಿನ ಕಾಲಕ್ಕಿಂತ ಹಲವಾರು ರೀತಿಯಲ್ಲಿ ಬದಲಾವಾಗಿದೆ. AI, ಡಿಜಿಟಲ್ ತಂತ್ರಜ್ಞಾನ, ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಗಳು, ವಿಭಿನ್ನ ಕಲಿಕೆಗಳ ಅಗತ್ಯ, ಒಳಗೊಳ್ಳುವ ಶಿಕ್ಷಣ, ಹವಾಮಾನ ಬದಲಾವಣೆ ಮತ್ತು ಇತರ ಸಾಮಾಜಿಕ ಸವಾಲುಗಳು ಶಿಕ್ಷಕರ ವೃತ್ತಿ ಮೇಲೆ ಪರಿಣಾಮ ಬೀರುತ್ತಿದೆ. ಹೆಚ್ಚುತ್ತಿರುವ ಕೆಲಸದ ಒತ್ತಡ, ತಂತ್ರಜ್ಞಾನದಿಂದ ಹೊಂದಿಕೊಳ್ಳುವುದು ಅಗತ್ಯ, ವಿದ್ಯಾರ್ಥಿಗಳ ವೈವಿಧ್ಯಮಯ ಕಲಿಕೆಯ ಅಗತ್ಯಗಳು, ಪೋಷಕರ ನಿರೀಕ್ಷೆಗಳು, ಬದಲಾಗುತ್ತಿರುವ ಶಿಕ್ಷಣ ವಿಧಾನಗಳು, ಡಿಜಿಟಲ್ ವ್ಯತ್ಯಾಸ, ವಿದ್ಯಾರ್ಥಿಗಳ ಗಮನ ಕೇಂದ್ರೀಕರಣ ಸಮಸ್ಯೆಗಳು, ನಿರಂತರ ತರಬೇತಿಯ ಅಗತ್ಯ, ಹೊಸ ಶಿಕ್ಷಣ ತಂತ್ರಜ್ಞಾನಗಳ ಅರಿವು, ವೃತ್ತಿಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಇನ್ನು ಶಿಕ್ಷಕರಿಗೆ ಸಮಾಜದ ಕರ್ತವ್ಯವೇನು? ಶಿಕ್ಷಕರಿಂದ ಕರ್ತವ್ಯಗಳನ್ನು ನಿರೀಕ್ಷಿಸುವುದಷ್ಟೇ ಸಮಾಜದ ಶಿಕ್ಷಕರಿಗೆ ಅಗತ್ಯವಾಗಿ ಗೌರವ ಮತ್ತು ಬೆಂಬಲ ನೀಡಬೇಕು. ಶಿಕ್ಷಕರಿಗೆ ಉತ್ತಮ ಕೆಲಸದ ಪರಿಸ್ಥಿತಿ, ಅಗತ್ಯ ಬೋಧನಾ ಸಾಮಗ್ರಿಗಳು, ನಿರಂತರ ತರಬೇತಿ, ವೃತ್ತಿಪರ ಸ್ವತಂತ್ರ, ಗೌರವ, ಸುರಕ್ಷಿತ ಕೆಲಸದ ವಾತಾವರಣ, ಸಮರ್ಪಕ ಸಂಪನ್ಮೂಲಗಳು, ಇವು ಎಲ್ಲ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಪರಿಸ್ಥಿತಿಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದು ದೃಷ್ಟಿಕೋನ ಮಹತ್ವ ಬೇಕು. ಆದ್ದರಿಂದ ಉತ್ತಮ ಶಿಕ್ಷಕರು ಬೇಕು ಎಂದು ಹೇಳುವುದರ ಜೊತೆಗೆ ಉತ್ತಮ ಶಿಕ್ಷಕರಿಗೆ ಬೇಕಾದ ಪರಿಸ್ಥಿತಿಗಳನ್ನು ನಿರ್ಮಿಸಬೇಕು ಎಂಬುದನ್ನು ಸಮಾಜ ಅರಿತುಕೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳ ಕರ್ತವ್ಯವೇನಪ್ಪ? ಶಿಕ್ಷಕನ ಗೌರವಿಸುವುದು ವಿದ್ಯಾರ್ಥಿಗಳ ಪ್ರಮುಖ ಕರ್ತವ್ಯವಾಗಿದೆ. ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಕೇವಲ ಶಿಕ್ಷಕರ ದಿನದಂದು ಹೂವು ಕೊಡುವುದು ನಿಜವಾದ ಗೌರವವಲ್ಲ. ಶಿಕ್ಷಕರು ಹೇಳುವುದನ್ನು ಗಮನದಿಂದ ಕೇಳುವುದು, ಪ್ರಶ್ನೆಗಳನ್ನು ಕೇಳುವುದು, ಸಮಯಕ್ಕೆ ಕೆಲಸ ಪೂರ್ಣಗೊಳಿಸಬೇಕು, ಶಿಸ್ತಿನಿಂದ ನಡೆದುಕೊಳ್ಳಬೇಕು, ಸಹಪಾಠಿಗಳನ್ನು ಸಹ ಗೌರವಿಸಬೇಕು, ಶಾಲೆಯ ಆಸ್ತಿಯನ್ನು ಕಾಪಾಡಬೇಕು, ಕಲಿತ ಜ್ಞಾನವನ್ನು ಜೀವನದಲ್ಲಿ ಬಳಸಬೇಕು. ವಿದ್ಯಾರ್ಥಿಯ ಯಶಸ್ಸೆ ಶಿಕ್ಷಕರಿಗೆ ದೊರೆಯುವ ಅತ್ಯಂತ ದೊಡ್ಡ ಗೌರವ. ಶಿಕ್ಷಕ ದಿನದ ಆಚರಣೆಯ ನಿಜವಾದ ಅರ್ಥ ಏನು? ಶಿಕ್ಷಕರ ದಿನದಂದು ನಾವು ಶಿಕ್ಷಕರಿಗೆ ಶುಭಾಶಯವನ್ನು ಹೇಳುತ್ತೀವಿ, ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಭಾಷಣವನ್ನು ಸಹ ಮಾಡ್ತೀವಿ, ಹೂಗಳನ್ನು ಸಹ ನೀಡ್ತೀವಿ. ಆದರೆ ಆ ಒಂದು ದಿನದ ಆಚರಣೆ ನಂತರ ಶಿಕ್ಷಕರ ಬಗ್ಗೆ ನಮ್ಮ ಗೌರವ ಮುಂದುವರಿಯಬೇಕು. ಶಿಕ್ಷಕರ ದಿನದ ನಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ನಮ್ಮ ಜೀವನವನ್ನು ರೂಪಿಸಿದ ಶಿಕ್ಷಕರಿಗೆ ನಾವು ನಿಜವಾಗಿ ಎಷ್ಟು ಗೌರವ ನೀಡುತ್ತಿದ್ದೇವೆ? ಈ ಪ್ರಶ್ನೆಗೆ ಉತ್ತರಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಒಬ್ಬ ಶಿಕ್ಷಕನ ಪ್ರಭಾವ. ಒಬ್ಬ ಶಿಕ್ಷಕನ ಪ್ರಭಾವವನ್ನು ಅಂಕಗಳಿಂದ ಅಳೆಯಲು ಸಾಧ್ಯವಿಲ್ಲ. ಒಬ್ಬ ವಿದ್ಯಾರ್ಥಿ ಹಲವು ವರ್ಷ ನಂತರವೂ ತನ್ನ ಶಿಕ್ಷಕರನ್ನು ನೆನಪಿಸಿಕೊಳ್ಳಬಹುದು. ನಾನು ಸೋತಾಗ ನನ್ನ ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ತಪ್ಪು ಮಾಡಿದಾಗ ನನ್ನ ಶಿಕ್ಷಕರು ನನಗೆ ಸರಿಯಾದ ದಾರಿ ತೋರಿಸಿದರು. ನಾನು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಾಗ ನನ್ನ ಶಿಕ್ಷಕರು ನನ್ನಲ್ಲಿ ನಂಬಿಕೆಯನ್ನು ತುಂಬಿದರು. ಇಂಥ ನೆನಪುಗಳು ಶಿಕ್ಷಕರ ನಿಜವಾದ ಸಾಧನೆಯಾಗಿದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೆಂಗಿರಬೇಕಪ್ಪ? ಕೇವಲ ಪಾಠ ಕಲಿಸುವುದು ಕೇಳುವುದು ಅಷ್ಟೇ ಸಂಬಂಧ ಆಗಿರಬಾರದು. ಜ್ಞಾನ ಮತ್ತು ಕುತೂಹಲದ ಸಂಬಂಧ, ಅನುಭವ ಕಲಿಕೆಯ ಸಂಬಂಧ, ಮಾರ್ಗದರ್ಶನ ಮತ್ತು ಪ್ರಯತ್ನದ ಸಂಬಂಧ, ನಂಬಿಕೆ ಮತ್ತು ಜವಾಬ್ದಾರಿಯ ಸಂಬಂಧ. ಒಬ್ಬ ವಿದ್ಯಾರ್ಥಿಯು ಶಿಕ್ಷಕನನ್ನು ಪ್ರಶ್ನಿಸಲು ಹೆದರಬಾರದು. ಅದೇ ರೀತಿ ಶಿಕ್ಷಕನೂ ಕೂಡ ವಿದ್ಯಾರ್ಥಿಯ ಪ್ರಶ್ನೆಗಳನ್ನು ಗೌರವಿಸಬೇಕು. ಉತ್ತಮ ಶಿಕ್ಷಕರ ಗುಣಗಳು ಯಾವುವಪ್ಪ ಅಂತಂದ್ರೆ ಜ್ಞಾನ ಇರಬೇಕು, ತಾಳ್ಮೆ ಇರಬೇಕು, ಪ್ರೀತಿ ಇರಬೇಕು, ಶಿಸ್ತು, ಪ್ರಾಮಾಣಿಕತೆ, ಸೃಜನಶೀಲತೆ, ಕಲಿಯುವ ಮನೋಭಾವ, ನಾಯಕತ್ವ. ಒಬ್ಬ ಉತ್ತಮ ಶಿಕ್ಷಕನಲ್ಲಿ ಹಲವಾರು ಗುಣಗಳಿರಬೇಕು. ತಾನು ಬೋಧಿಸುವಂತಹ ವಿಷಯ ಉತ್ತಮ ಜ್ಞಾನದಿಂದ ಕೂಡಿರಬೇಕು. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಕಲಿಯುವುದಿಲ್ಲ, ಆದ್ದರಿಂದ ಬಹಳ

0: ಕಡಿಮೆ ಅಗತ್ಯ. ಇನ್ನು ಶಿಕ್ಷಕರ ದಿನದ ಗಮನ ನಮಗೆ ನೀಡುವ ಸಂದೇಶ ಏನಂತಂದರೆ, ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಶಿಕ್ಷಣದ ಭವಿಷ್ಯವನ್ನು ಗೌರವಿಸುವುದು. ಶಿಕ್ಷಕರನ್ನು ಗೌರವಿಸುವ ಜ್ಞಾನವನ್ನು ಗೌರವಿಸಿದಂತೆ 2026ನೇ ವಿಶೇಷ ಸಂದೇಶ ಏನಪ್ಪ ಅಂತಂದ್ರ, ವಿಶ್ವ ಶಿಕ್ಷಕರ ದಿನವು ವಿಶೇಷ ಮಹತ್ವ ಹೊಂದಿದೆ. 1966ರಲ್ಲಿ ಶಿಕ್ಷಕರ ಸ್ಥಾನಮಾನವನ್ನು ಕುರಿತು ಶಿಫಾರಸು ಮಾಡಿದ 60 ವರ್ಷಗಳ ಪೂರ್ಣಗೊಳಿದಂಥ ಹಿನ್ನೆಲೆಯಲ್ಲಿ ಈ ವರ್ಷ ಸಹ ಆಚರಣೆಯನ್ನು ನಡೆಯಕತ್ತದೆ. ಶಿಕ್ಷಕರೊಂದಿಗೆ ಎಲ್ಲರೂ ನಿಲ್ಲೋಣ ಎಂದು 2026ನೇ ಸಂದೇಶವು ಶಿಕ್ಷಕರನ್ನು ಕೇವಲ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗಳಾಗಿ ನೋಡುವುದಕ್ಕಿಂತ ಅವರ ವೃತ್ತಿಗೆ ಅಗತ್ಯವಾದ ಗೌರವ, ಬೆಂಬಲ ಮತ್ತು ಸ್ಥಾನಮಾನಗಳನ್ನು ನೀಡುವ ಅತ್ಯಗತ್ಯವನ್ನು ಒತ್ತಿ ಹೇಳುತ್ತದೆ. ಇಂದಿನ ಜಗತ್ತಿನಲ್ಲಿ ಶಿಕ್ಷಣ ಬದಲಾಗುತ್ತಿದೆ, ತಂತ್ರಜ್ಞಾನ ಬದಲಾಗುತ್ತಿದೆ, ವಿದ್ಯಾರ್ಥಿಯ ಕಲಿಕೆಯ ವಿಧಾನಗಳು ಸಹ ಬದಲಾಗುತ್ತಿವೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗುವುದಿಲ್ಲ, ಒಬ್ಬ ಮನುಷ್ಯ ಬದುಕನ್ನು ಮತ್ತೊಬ್ಬ ಮನುಷ್ಯ ಜ್ಞಾನ ಮತ್ತು ಪ್ರೇರಣೆ ಬದಲಾಯಿಸಬಲ್ಲನು. ಅದೇ ಶಿಕ್ಷಕರ ಮಹತ್ವ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಮಾತನ್ನ ಕೇಳಿದೆ, ದೊಡ್ಡವನಾದ ತಕ್ಷಣ ಏನಾಗ್ತೀಯಾ ಅಂತಂದು ಕೇಳಿದೆ. ಅವಾಗ ಒಬ್ಬ ವಿದ್ಯಾರ್ಥಿ ಏನು ಹೇಳಿದ, ನನ್ನ ಶಿಕ್ಷಕನಾಗ್ತೀನ್ರಿ ಅಂತಂದ. ಅದಕ್ಕೆ ನಾನು ಅವನಿಗೆ ಪ್ರಶ್ನೆ ಮಾಡಿದೆ, ಡಾಕ್ಟರ್ ಆಗಕ್ಕೆ ಇಚ್ಛೆ ಪಡ್ತಾರ, ಇಂಜಿನಿಯರ್ ಆಗಕ್ಕೆ ಇಚ್ಛೆ ಪಡ್ತಾರ, ನೀನ್ ಯಾಕಪ್ಪ ಶಿಕ್ಷಕ ಆಗ್ತೀಯಾ ಅಂತ ಕೇಳಿದೆ. ಅವಾಗ ಏನು ಹೇಳಿದಪ್ಪ ಅಂತಂದ್ರೆ, ಡಾಕ್ಟರ್ ಜೀವವನ್ನ ಉಳಿಸಬಹುದ್ರಿ, ಇಂಜಿನಿಯರ್ ಆದವನು ಮನಿ ಕಟ್ಟಬಹುದ್ರಿ, ಆದರೆ ಶಿಕ್ಷಕನಾದವನು ಡಾಕ್ಟರ್ ಇಂಜಿನಿಯರ್ ಆಗುವಂಥವರನ್ನ ನಿರ್ಣಯ ಮಾಡ್ತಾನ, ಅದಕ್ಕೋಸ್ಕರ ನಾನು ಶಿಕ್ಷಕನಾಗ್ತೀನಿ ಅಂತಂದೆ. ಅಂದರೆ ಈ ಶಿಕ್ಷಕನ ವೃತ್ತಿ ಎಷ್ಟು ಮೌಲ್ಯವಿದೆ ಅಂದರೆ, ನಾವು ಸಣ್ಣವರು ಇದ್ದಾಗಿಂದ ಮಕ್ಕಳು ಒಳ್ಳೆಯ ಒಂದು ಸಂಸ್ಕಾರ ವಿದ್ಯೆ ಕೊಟ್ಟರೆ ಆ ಮಗು ನಾಗರಿಕ ಒಳ್ಳೆಯವನಾಗ್ಲಿ. ಇವತ್ತು AI ಬಂದವ್ರಿ, ಅದರಾಗ ಎಲ್ಲರೂ ಕ್ವಶನ್ಸ್ ನೋಡ್ತಾರ, ಪ್ರೀತಿ ಸಿಗ್ತದೇನ್ರಿ ಟೀಚರ್ಸ್ಗಳಿಂದ? ಪ್ರೀತಿ ಸಿಗ್ತದ ಮಕ್ಕಳಿಗೆ? ಕ್ವಶನ್ಸ್ ಸಿಗ್ತಾವ, ಆನ್ಸರ್ ಸಿಗ್ತಾವ, ಎಲ್ಲ ಸಿಗ್ತಾವ್ರಿ, ಆದ್ರೆ ಪ್ರೀತಿ ಸಿಗಂಗಿಲ್ಲ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಪ್ರೀತಿ ಬಹಳ ಮುಖ್ಯ ಆಗಿದೆ. ಇನ್ನು ನಾವು ಶಿಕ್ಷಕರಿಗೆ ಹೆಂಗೆ ಗೌರವವನ್ನು ಸಲ್ಲಿಸಬೇಕು? ನೀವು ನಮಗೆ ಅಕ್ಷರವನ್ನು ಕಲಿಸಿದಿರಿ, ಅಕ್ಷರದಿಂದ ಪದ ಕಲಿತೀವಿ, ಪದಗಳಿಂದ ವಾಕ್ಯಗಳನ್ನು ಕಲಿತೀವಿ, ವಾಕ್ಯಗಳಿಂದ ಜ್ಞಾನ ಕಲಿತೀವಿ, ಜ್ಞಾನದಿಂದ ವಿಚಾರ ಮಾಡೋದನ್ನು ಕಲಿತೀವಿ, ವಿಚಾರದಿಂದ ಜೀವನವನ್ನು ಅರ್ಥ ಮಾಡಿಕೊಳ್ಳೋದನ್ನು ಕಲಿತೀವಿ. ಆದ್ದರಿಂದ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಿಕ್ಷಕರ ಕೊಡೆ ಒಂದು ಭಾಗವಾಗಿದೆ. ನಿಮ್ಮ ಪರಿಶ್ರಮ ಗುರುತು ಇದೆ, ನಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಬೋಧನೆ ಛಾಯೆ ಆಗಿ ಇದೆ, ನಮ್ಮ ಕನಸುಗಳಲ್ಲಿ ನಿಮ್ಮ ಪ್ರೋತ್ಸಾಹ ಬೆಳಕು ಆಗಿದೆ. ಕೊನೆಗೆ ನಾನು ಹೇಳಬಯಸುವುದೇನೆಂದರೆ, ಶಿಕ್ಷಕರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು, ಕಟ್ಟಡಗಳನ್ನು ನಿರ್ಮಿಸುವ ಇಂಜಿನಿಯರ್ಗಳು, ರೋಗಿಗಳನ್ನು ಗುಣಪಡಿಸುವಂತಹ ವೈದ್ಯರು, ಸೇತುವೆಗಳನ್ನು ನಿರ್ಮಾಣ ಮಾಡುವಂತಹ ತಾಂತ್ರಿಕರು, ಆದರೆ ಈ ಎಲ್ಲ ವೃತ್ತಿಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ರೂಪಿಸುವವನು ಕೇವಲ ಶಿಕ್ಷಕರ ಪಾತ್ರವಿದೆ. ಆದ್ದರಿಂದ ಶಿಕ್ಷಕರ ಸ್ಥಾನ ಸಮಾಜದಲ್ಲಿ ಅತ್ಯಂತ ಮಹತ್ವದಾಗಿದೆ.
1: ಶಿಕ್ಷಣದ ರೂವಾರಿ ಶಿಕ್ಷಕ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ ಕೇಳಿದಿರಿ. ಈಗ ಘನ್ಮಠ ಶಿವಯೋಗಿಯವರ ಒಂದು ವಚನವನ್ನ ಸಮೂಹ ಗಾನದಲ್ಲಿ ಕೇಳೋಣ.

0: ಗನ್ಮಠ ಶಿವಯೋಗಿಯವರ ವಚನವನ್ನು ಸಮೂಹ ಗಾನದಲ್ಲಿ ಇದುವರೆಗೂ ಕೇಳಿದಿರಿ. ಪ್ರತಿ ನೆರವು ಉಷಾ ಕುಲಕರ್ಣಿ, ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:30, 15 ಸೆಕೆಂಡುಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ದೇವರ ನಾಮಗಳು, 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಆಂಕಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಂ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಗ್ರಿ ಉಡಾಣ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:20 ಭಾವಗೀತೆಗಳು, ಹಂಸಿನಿ ಎಸ್ ಕುಮಾರ್ ಅವರಿಂದ. ವಾದ್ಯ ಸಹಕಾರ ಮ್ಯಾಂಡಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಟಿಎನ್ ರವಿಶಂಕರ್, ತಬಲಾ ಇಂದುಶೇಖರ್, ರಿಧಮ್ ಪ್ಯಾಡ್ ಆರ್ ಶ್ರೀನಿವಾಸ್. 12:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾದ್ಯವೃಂದ, ನಿರ್ದೇಶನ ಕೆಟಿ ಉದಯಕಿರಣ್. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಭುವಿಯಿಂದ ಬಾನುಲಿ ಎಡೆಗೆ, ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ, ವಿಷಯ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವ, ಪ್ರಸ್ತುತಿ ಸಹನ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:10 ಭೂಮಿ ಬದುಕು ಪರಿಸರ ಹಾಗೂ ಆರೋಗ್ಯ ಕುರಿತಾದ ಬಾನುಲಿ ಸರಣಿ, ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಶಿವು ಪಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೇವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಪಿ ಮಹಾದೇವು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ, ನೋಂಚೋಕ್ಯ ಸಮರ ಕಲೆಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿರುವ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಪ್ರವೀಣ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಸಿ ವಿಜೇಶ್ ಅವರ ಹಾಡುಗಾರಿಕೆ. 10:00

0: ರಾಗಮಾಲಾ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಶ್ರೀ ತತ್ವನಿಧಿ ಗ್ರಂಥವನ್ನ ಧರಿಸಿದ ರೂಪಕ ಸರಣಿ. ಸಂಶೋಧನಾ ಸಾಹಿತ್ಯ ಡಾಕ್ಟರ್ ಸಿಎ ಶ್ರೀಧರ್, ನಿರ್ಮಾಣ ಜಿಕೆ ರವೀಂದ್ರ ಕುಮಾರ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿರುವ ಡಾಕ್ಟರ್ ಸಿ ವಾಣಿ ರಾಘವೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ನಾವು ರೆಕಾರ್ಡ್ ಮಾಡೋದು ಖುಷಿ, ಅದನ್ನ ಬೇರೆಯವರು ಆಸಕ್ತಿಪೂರ್ವಕವಾಗಿ ನೋಡಿ ಅದರಿಂದ ಏನಾದರೂ ಕಲಿತರೆ ನಾವು ಮಾಡಿರೋ ರೆಕಾರ್ಡ್ಗೆ ಒಂದು ಹೆಮ್ಮೆ ಅಂತ ಅನ್ಕೊಳ್ತೀನಿ ನಾನು.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ದೇವರನಾಮ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಟಿಎನ್ ಶೇಷಗೋಪಾಲನ್ ಅವರು ಹಾಡಿರುವ ವಿಜಯದಾಸರ ರಚನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಸವಣ್ಣನವರ ಒಂದು ವಚನ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ. ಹಾಡಿದ್ದಾರೆ ಬೆಳ್ಳೂರು ಸಹೋದರಿಯರು.

0: ಇದುವರೆಗೂ ದೇವರ ನಾಮಗಳನ್ನು ಕೇಳಿದಿರಿ. ಸಮಯ 12:45:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಮಹಾ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಅವರೊಂದಿಗೆ ಮಾತುಕತೆ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಕ್ಟೋಬರ್ ಮಾಹೆಯನ್ನ ಪ್ರತಿ ವರ್ಷ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸವನ್ನಾಗಿ ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ಸ್ತನ ಕ್ಯಾನ್ಸರ್ ನಮ್ಮ ಭಾರತದ ಮಹಿಳೆಯರಲ್ಲಿ ಅಥವಾ ವಿಶ್ವದ ಮಹಿಳೆಯರಲ್ಲಿ ಅಂತಾನೆ ಹೇಳಬಹುದು ಜಾಸ್ತಿ ಆಗ್ತಾ ಇರೋದ್ರಿಂದ ಇದರ ಜಾಗೃತಿ ತುಂಬಾ ಅವಶ್ಯವಾಗಿರುತ್ತೆ. ಇವತ್ತು ಈ ಸ್ತನ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕಾಗಿ ನಮ್ ಜೊತೆ ಇದ್ದಾರೆ ಮೈಸೂರಿನ KRS ರಸ್ತೆಯಲ್ಲಿರುವ ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಂ ಅವರು. ಡಾಕ್ಟರ್ ಶ್ರೀನಿಧಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
2: ನಮಸ್ಕಾರ ಮೇಡಮ್, ಧನ್ಯವಾದ.
1: ಡಾಕ್ಟರ್ ಶ್ರೀನಿಧಿ, ಇತ್ತೀಚೆಗೆ ಸ್ತನ ಕ್ಯಾನ್ಸರ್ ತುಂಬಾ ನಾವು ಕೇಳ್ತಾ ಇರ್ತೀವಿ. ಮೊದಲು ಅಲ್ಯಾರಿಗೋ ಆಗಿತ್ತಂತೆ, ಇಲ್ಯಾರಿಗೋ ಆಗಿತ್ತಂತೆ ಅಂತ ನಾವು ಮಾತಾಡ್ತಿದ್ವಿ. ಆದ್ರೆ ಇವಾಗ ರಸ್ತೆಯಲ್ಲಿ ಒಬ್ರಿಗೆ ಇಬ್ರಿಗೆ ಸಾಮಾನ್ಯ ಆಗ್ಬಿಟ್ಟಿದೆ ಸ್ತನ ಕ್ಯಾನ್ಸರ್. ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದಾ?
2: ನಮಸ್ಕಾರ. ನೀವಾಗಲೇ ಹೇಳಿದಾಗೆ ಅಕ್ಟೋಬರ್ ಮಾಸವನ್ನು ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಏನಕ್ಕೆ ಸ್ತನ ಕ್ಯಾನ್ಸರ್ಗೋಸ್ಕರನೇ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸ ಅಂತ ಮಾಡ್ತಾ ಇದ್ದೀವಿ ಅಂದರೆ, ಭಾರತದಲ್ಲಿ ಸ್ತನ ಕ್ಯಾನ್ಸರ್ನ ಸಂಖ್ಯೆ ತುಂಬ ಹೆಚ್ಚಾಗಿ ಆಗ್ತಾ ಇದೆ. ಭಾರತದ ಮಹಿಳೆಯರಲ್ಲಿ ಬರೋ ಕ್ಯಾನ್ಸರ್ಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಸ್ತನ ಕ್ಯಾನ್ಸರ್ ಇದೆ. ಹಾಗೆ ಕೂಡ ವಿಶ್ವದ ಮಟ್ಟದಲ್ಲೂ ಕೂಡ ಮಹಿಳೆಯರಲ್ಲಿ ಬರೋ ಕ್ಯಾನ್ಸರ್ಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಸ್ತನ ಕ್ಯಾನ್ಸರ್ ಇದೆ. ಭಾರತದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಮಹಿಳೆಯರಲ್ಲಿ ಬರೋ ಕ್ಯಾನ್ಸರ್ಲ್ಲಿ 30% ಅಂದ್ರೆ 3/1 ಕ್ಯಾನ್ಸರ್ ಮಹಿಳೆಯರಲ್ಲಿ ಬರೋದು ಸ್ತನ ಕ್ಯಾನ್ಸರ್ ಹೊಸ ಕ್ಯಾನ್ಸರ್ಗಳು. ವಿಶ್ವದ ಮಟ್ಟದಲ್ಲಿ ತಗೊಂಡ್ರೆ 24.8% ಅಂದ್ರೆ 4 ಮಹಿಳೆಯರಲ್ಲಿ ಒಬ್ಬರಲ್ಲಿ ಬರೋ ಕ್ಯಾನ್ಸರ್ಲ್ಲಿ ಸ್ತನದ ಕ್ಯಾನ್ಸರ್ ಆಗ್ತದೆ. ಅದಲ್ಲದೆ ಕೂಡ ಕ್ಯಾನ್ಸರಿಂದ ಏನು ಸಾವುಗಳಾಗುತ್ತೆ ಅದು ಮಹಿಳೆಯರಲ್ಲಿ ಆಗೋ ಸಾವುಗಳಲ್ಲಿ ಸ್ತನ ಕ್ಯಾನ್ಸರ್ ಮುಂಚೂಣಿಯಲ್ಲಿದೆ. ಆದ್ದರಿಂದ ಇದೆಲ್ಲ ಕಾರಣಗಳಿಗೋಸ್ಕರ ನಾವು ಸ್ತನ ಕ್ಯಾನ್ಸರ್ಗೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟು ಅಕ್ಟೋಬರ್ ಮಾಸವನ್ನು ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸ ಅಂತ ನಾವು ಮಾಡ್ತೀವಿ ಪ್ರತಿ ವರ್ಷ. ಅದಕ್ಕೆ ಎರಡು ಕಾರಣಗಳು. ಒಂದು, ಕ್ಯಾನ್ಸರ್ನ ಸಂಖ್ಯೆಯೇ ಹೆಚ್ಚಾಗಿದೆ. ಇನ್ನೊಂದು, ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್ ಅಂದರೆ ಅರಿವು ಹೆಚ್ಚಾಗಿರೋದ್ರಿಂದ ಕ್ಯಾನ್ಸರ್ ಪತ್ತೆ ಹಚ್ಚುವ ಕೇಪಬಿಲಿಟಿ ಇದೆ ಅದು ಹೆಚ್ಚಾಗಿದೆ, ಮತ್ತು ಕ್ಯಾನ್ಸರ್ ಪತ್ತೆ ಹಚ್ಚುವ ಸಂಖ್ಯೆಗಳು ಹೆಚ್ಚಾಗಿವೆ. ಆದ್ದರಿಂದ ಇವೆರಡೂ ಕಾರಣಗಳಿಂದನೂ ನಮಗೆ ಹೆಚ್ಚು ಹೆಚ್ಚು ಕಂಡು ಬರ್ತಾ ಇದೆ.
1: ಪತ್ತೆ ಹಚ್ಚೋದು ಅಂತ ಹೇಳಿದ್ರೆ ಯಾವ ಲಕ್ಷಣಗಳು ಇದ್ರೆ ಅಥವಾ ಯಾರು ಇದರ ಸ್ಕ್ರಿಟನಿಗೆ ಒಳಗಾಗಬೇಕು, ಯಾರು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕು?
2: ಖಂಡಿತ. ಈಗ ಈ ಪ್ರಶ್ನೆಯಲ್ಲಿ ಎರಡು ಉತ್ತರಗಳಿದಾವೆ. ಒಂದು, ಲಕ್ಷಣಗಳಿದ್ರೆ ಇದ್ರ ಹತ್ರ ಹೋಗೋದು ಬೇರೆ ಆಗ್ತದೆ, ಸ್ಕ್ರೀನಿಂಗ್ ಅಂತ ಅಂದ್ರೆ ಅದೇ ಬೇರೆ ಆಗ್ತದೆ. ಸ್ಕ್ರೀನಿಂಗ್ ಅಂತ ಅಂದ್ರೆ ಯಾವುದೇ ಲಕ್ಷಣಗಳು ಇಲ್ಲದೆ ಇರೋರೇ ಪರೀಕ್ಷೆ ಮಾಡ್ಕೋಬೇಕು, ಅದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಬಳಿ ಹೋಗೋದು ಬೇರೆ ಆಗ್ತದೆ. ಈಗ ಸ್ಕ್ರೀನಿಂಗ್ ಅಂತ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಮಟ್ಟಿಗೆ ಹೇಳ್ಬೇಕಂದ್ರೆ ಮ್ಯಾಮೋಗ್ರಾಮ್ ಅಂದ್ರೆ ಎದೆದು ಎಕ್ಸ್ರೇ ಅಂತ ತೆಗಿತೀವಿ, ಅದು ಸ್ಟ್ಯಾಂಡರ್ಡ್ ಸ್ಕ್ರೀನಿಂಗ್ ಮಾಡೋ ಪರೀಕ್ಷೆ ಅದು ಮ್ಯಾಮೋಗ್ರಾಮ್ ಬ್ರೆಸ್ಟ್ ಕ್ಯಾನ್ಸರ್ಗೆ. ಅದು 40 ವರ್ಷದ ಮೇಲ್ನಂತರ ಎಲ್ಲ ಹೆಣ್ಣು ಮಕ್ಕಳು ಮಿನಿಮಮ್ ಅಂದ್ರೆ 2 ವರ್ಷಕ್ಕೊಮ್ಮೆ ಆದರೂ ಮಾಡಿಸ್ಕೋಬೇಕು. ಐಡಿಯಲಿ ವರ್ಷಕ್ಕೊಮ್ಮೆ ಮಾಡಬೇಕು, ಇಲ್ಲಾಂದ್ರೂ 2 ವರ್ಷಕ್ಕೊಮ್ಮೆ ಆದರೂ 40 ವರ್ಷದ ನಂತರ ಎಲ್ಲ ಹೆಣ್ಮಕ್ಳು ಮಾಡಬೇಕಾಗ್ತದೆ. ಬಟ್ ಇವೆಲ್ಲ ಏನಪ್ಪ ಅಂದ್ರೆ ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲ ಅನುಕೂಲ ಇರೋ ದೇಶಗಳಲ್ಲಿ ಇವನ್ನೆಲ್ಲ ಹೇಳಿದ್ದಾರೆ, ಹಿಂಗೆಲ್ಲ ಸ್ಕ್ರೀನಿಂಗ್ ಮಾಡಬೇಕು, ಮ್ಯಾಮೋಗ್ರಾಮ್ ಮಾಡಬೇಕು. ಭಾರತದಂಥ ದೇಶದಲ್ಲಿ ಎಲ್ಲ ಕಡೆ ಮ್ಯಾಮೋಗ್ರಾಮ್ ಫೆಸಿಲಿಟಿ ಇರೋದಿಲ್ಲ. ಇದ್ರೂ ಕೂಡ ಲಕ್ಷಣಗಳ ಇರೋಂಥ ರೋಗಿಗಳಿಗೇನೆ ಮಾಡೋದಂಕನೇ ಫೆಸಿಲಿಟಿಗಳು ನಮ್ಮ ಹತ್ರ ಕಮ್ಮಿ ಇರೋದ್ರಿಂದ ಭಾರತದ ಮಟ್ಟಿಗೆ ಅಂದರೆ ಬೇರೆ ರೀತಿಯ ಸ್ಕ್ರೀನಿಂಗ್ ವಿಧಾನಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ. ಅದೇನಪ್ಪ ಅಂತ ಅಂದರೆ ಸ್ವಯಂ ಆಗಿ ಹೆಣ್ಣು ಮಕ್ಕಳು ಸ್ತನದ ಪರೀಕ್ಷೆ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ 2 ತಿಂಗಳಿಗೊಮ್ಮೆ ಕೆಲವೊಮ್ಮೆ ತಮ್ಮ ಸ್ತನದ ಪರೀಕ್ಷೆಗಳನ್ನು ತಾವೇ ಮಾಡಿಕೊಂಡು ಯಾವ್ದಾದ್ರು ಹೊಸದಾಗಿ ಕಂಡು ಬಂದಿರೋ ಗಂಟುಗಳಾಗ್ಲಿ ಗಾಯಗಳಾಗ್ಲಿ ಅಥವಾ ಹೊಸದಾಗಿ ಅಲ್ಲಿ ಏನೋ ದ್ರವ ತರ ಬರ್ತಾ ಇರೋದಿರ್ಬೋದು ಅಥವಾ ಕಂಕಳಲ್ಲಿ ಹೊಸದಾಗಿ ಗಂಟುಗಳಿರ್ಬೋದು ಸ್ತನದಲ್ಲಿ ಗಂಟು ಇಂತ ಇದ್ದಲ್ಲಿ ವೈದ್ಯರ ಬಳಿ ಹೋಗೋದು, ಅದನ್ನ ಸ್ವಯಂ ಪರೀಕ್ಷೆ ಅಂತ ಹೇಳ್ತೀವಿ. ಸ್ವಯಂ ಪರೀಕ್ಷೆ ಅಲ್ಲದೆ ಅಟ್ ಲೀಸ್ಟ್ 6 ತಿಂಗಳು ಇಲ್ಲ ವರ್ಷಕ್ಕೊಮ್ಮೆ ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು. ಯಾಕಂದ್ರೆ ಯಾವಾಗಲೂ ಸ್ವಯಂ ಪರೀಕ್ಷೆಯಲ್ಲಿ ಪತ್ತೆ ಹಚ್ಚೋಕೆ ಸಾಧ್ಯವಾಗೋದಿಲ್ಲ, ಅಂದರೆ ವೈದ್ಯರ ಬಳಿ ಸ್ಪೆಷಲಿಸ್ಟ್ ಬಳಿ ಹೋದಾಗ ಅವರು ಪರೀಕ್ಷೆ ಮಾಡಿ ಅವರು ಪತ್ತೆ ಹಚ್ಚಬಲ್ಲ ಗಂಟುಗಳು ಬೇರೆ ಇರ್ತವೆ. ಸಣ್ಣ ಪುಟ್ಟ ಗಂಟಾಗಿದ್ರೂ ಕೂಡ ಅದನ್ನು ಸ್ವಯಂಆಗಿ ಪರೀಕ್ಷೆ ಮಾಡಿದಾಗ ಯಾವುದು ಉದಾಸೀನಕ್ಕೆ ಒಳಗಾಗ್ಬೋದು ಅಂತವನ್ನು ಕೂಡ ವೈದ್ಯರು ತಮ್ಮ ಜ್ಞಾನದಿಂದ ಅದನ್ನು ಸಂಶಯಾಸ್ಪದ ಇದ್ದಲ್ಲಿ ಅದನ್ನು ಪತ್ತೆ ಹಚ್ಚಿ ಅವರು ಪರೀಕ್ಷೆಗೆ ಒಳಪಡಿಸ್ತಾರೆ. ಇದು ಭಾರತದ ಮಟ್ಟಿಗೆ ಉಳ್ಳ ಸ್ಕ್ರೀನಿಂಗ್ ಟೆಸ್ಟ್ಗಳು. ಇವೆಲ್ಲ ಬಂದ ತಕ್ಷಣ ನಾಗಲೇ ಹೇಳ್ದಂಗೆ ಅರಿವು ಎಷ್ಟಿರಬೇಕು ಅನ್ನೋದು ಮುಖ್ಯವೋ ಅದೇ ರೀತಿ ಭಯ ಕೂಡ ಇರಬಾರ್ದು. ಯಾಕಂದ್ರೆ ಇವೆಲ್ಲ ಬಂದ ತಕ್ಷಣ ಕ್ಯಾನ್ಸರ್ ಅಂತಾನೆ ಆಗ್ಬೇಕು ಅಂತಲ್ಲ. ಈ ಗಂಟುಗಳು ಸಾಮಾನ್ಯವಾಗಿ ಕೂಡ ಗಂಟುಗಳು ಕಂಡು ಬರ್ತವೆ, ಕ್ಯಾನ್ಸರ್ ಅಲ್ಲದೆ ಇರೋ ಗಂಟುಗಳು ಕೂಡ ಸ್ತನದಲ್ಲಿ ಬರ್ಬೋದು.
3: ಅಂದ್ರೆ ಎಲ್ಲಾ ಗಂಟುಗಳನ್ನು ನಾವು ಕ್ಯಾನ್ಸರ್ ಅಂತ ಹೆದರ್ಕೊಳ್ಳೋದು ಬೇಡ.
2: ಗಂಟಿದ್ರೆ ಕ್ಯಾನ್ಸರ್ ಇರ್ಬೋದು ಅನ್ನೋ ಅರಿವು ಅಷ್ಟೇ ಮುಖ್ಯನೋ, ಆದ್ರೆ ಗಂಟು ಬಂದ ತಕ್ಷಣ ನಂಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ಭಯಭೀತ ಪಟ್ಟು ಗಾಬರಿ ಮಾಡ್ಕೊಳ್ದೆ ಇರೋದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಏನಪ್ಪಾ ಅಂದ್ರೆ ಅದೇನಾದ್ರು ಲಕ್ಷಣ ಕಂಡು ಬಂದ್ವಿ, ವೈದ್ಯರ ಬಳಿ ಹೋಗಬೇಕು, ಅವರು ತಪಾಸಣೆ ಮಾಡಿ ಅದು ಕ್ಯಾನ್ಸರೋ ಅಲ್ವೋ ಅದು ಕ್ಯಾನ್ಸರ್ ಆದ್ರೂ ಕೂಡ ಏನ್ ಚಿಕಿತ್ಸೆ ಅಂತ ಅವ್ರು ಹೇಳ್ತಾರೆ.
3: ಯಾವ ರೀತಿ ಪರೀಕ್ಷೆ ಮಾಡ್ತೀರಾ ಸರ್? ಇವಾಗ ನೀವು ಹೇಳಿದ್ರಿ ಸ್ತನದ ಎಕ್ಸ್ರೇಯನ್ನ ತಗೊಳ್ತೀವಿ ನಾವು, ಮ್ಯಾಮೋಗ್ರಾಮ್ ಅನ್ನೋದನ್ನ ಮಾಡ್ತೀರಿ ಅಂತ. ಈ ಕ್ಯಾನ್ಸರ್ ನಲ್ಲಿ ಸಾಮಾನ್ಯವಾಗಿ ನಾವು ಒಂದು ಮಾತನ್ನ ಕೇಳ್ತಿರ್ತೀವಿ, ಬಯಾಪ್ಸಿ ಮಾಡ್ತೀವಿ ಅಂತ. ಸ್ತನದ ಕ್ಯಾನ್ಸರ್ ನಲ್ಲೂ ಬಯಾಪ್ಸಿ ಬೇಕಾಗತ್ತಾ?
2: ಖಂಡಿತ, ಯಾವುದೇ ಕ್ಯಾನ್ಸರ್ ಆದ್ರೂ ಕೂಡ ಬಯಾಪ್ಸಿ ಮಾಡಲೇಬೇಕು. ಯಾವುದೇ ಕ್ಯಾನ್ಸರ್ ಆದ್ರೂ ಕೂಡ ಎರಡು ರೀತಿಯ ಬೇಸಿಕ್ ಅಂದ್ರೆ ಮುಖ್ಯವಾದ ಪರೀಕ್ಷೆಗಳು ಎರಡು ರೀತಿ ಇರ್ತವೆ. ಒಂದು ಸ್ಕ್ಯಾನಿಂಗ್ ಸಂಬಂಧ ಪರೀಕ್ಷೆಗಳು, ಅದು ಸಾಮಾನ್ಯವಾಗಿ ಮೊದಲನೇ ಹಂತದಲ್ಲಿ ಅಲ್ಟ್ರಾಸೌಂಡ್ ಅಂದ್ರೆ ಸಾಮಾನ್ಯ ಸ್ಕ್ಯಾನ್ ಮಾಡ್ತೀವಿ. ನಂತರ ಹಂತದಲ್ಲಿ ಬೇರೆ ಎಲ್ಲರೂ ಹರಡಿದ್ಯಾ ಅಂತ ನೋಡೋದಕ್ಕೆ ಸಿಟಿ ಸ್ಕ್ಯಾನ್ ಆಗಲಿ ಅಥವಾ ಪೆಟ್ ಸ್ಕ್ಯಾನ್ ಆಗಲಿ, ಈ ಥರ ಸ್ಕ್ಯಾನ್ಗಳಿರ್ತವೆ. ಇದು ಒಂದು ಸ್ಕ್ಯಾನಿಂಗ್ ಅಂಶ. ಆದರೆ ಇನ್ನೊಂದು ಪ್ರಮುಖವಾದ ಪರಿಶೀಲನೆ ಮಾಡಬೇಕಾದ ಟೆಸ್ಟ್ ಅಂದರೆ ಬಯಾಪ್ಸಿ. ಬಯಾಪ್ಸಿ ಅಂದರೆ ಅದು ರೋಗ ಏನಿದೆ ಅಲ್ಲಿಂದ ಸೂಜಿ ಆಕಾರ ಆಗಲಿ ಅಥವಾ ಸ್ವಲ್ಪ ಅದ್ರ ಭಾಗ ತಗೊಂಡಾಗಲಿ ಪರೀಕ್ಷೆ ಮಾಡಿ ನೋಡ್ತೀವಿ ಅಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ದೃಢಪಡುತ್ತೆ. ದೃಢಪಟ್ಟ ನಂತರ ಬ್ರೆಸ್ಟ್ ಕ್ಯಾನ್ಸರಲ್ಲೇ ಬೇಕಾದಷ್ಟು ವಿಧಗಳಿದ್ದಾವೆ, ಹಾರ್ಮೋನ್ ಪಾಸಿಟಿವ್ ಹಾರ್ಮೋನ್ ನೆಗೆಟಿವ್ ಅಂತ. ದೃಢಪಟ್ಟ ನಂತರ ಅದು ಯಾವ ಸ್ಟೇಜ್ ಇದೆ ಅಂತ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಸೊ ದೃಢಪಡಿಸ್ಕೊಂಡು ಯಾವ ಸ್ಟೇಜ್ ಅನ್ನೋದನ್ನ ನಾವು ಖಾತ್ರಿ ಮಾಡಿಕೊಂಡು ನಂತರ ಯಾವ ಚಿಕಿತ್ಸೆ ಅಂತ ನಾವು ಹೇಳ್ತೀವಿ.
3: ಅಂದ್ರೆ ಅವರು ಮೊದಲನೇ ಹಂತದಲ್ಲೇ ಇದ್ದಾಗಲೇ ಬಂದ್ರೆ ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ? ಕಡೆಯ ಹಂತದಲ್ಲಿ ಅಂದ್ರೆ ಸ್ಟೇಜ್ 4ಗೆ ಹೋದಾಗ ಯಾವ ರೀತಿ ಚಿಕಿತ್ಸೆ ಬೇಕಾಗುತ್ತೆ ಸರ್ ಆ ಮಹಿಳೆಗೆ?
2: ಖಂಡಿತ, ಈಗ ಅದನ್ನೇ ಅಂತ ಅಂದ್ರೆ ಸಾಮಾನ್ಯವಾಗಿ ಸ್ತನದಲ್ಲೇ ಅದು ಸೀಮಿತವಾಗಿರುತ್ತೆ ಮತ್ತು ತಕ್ಕ ಮಟ್ಟಿಗೆ ಸಣ್ಣದಾಗಿರುತ್ತದೆ. ಅದರದ ಏನು ಸೈಜ್ ಅಂತ ಹೇಳ್ತೀವಿ, ತಕ್ಕ ಮಟ್ಟಿಗೆ ಸಾಮಾನ್ಯವಾಗಿ 2-3 ಸೆಂಟಿಮೀಟರ್ ಒಳಗಡೆ ಇರುತ್ತೆ ಮತ್ತೆ ಕಂಕಳಲ್ಲಿ ಏನೂ ಇರೋದಿಲ್ಲ ಮತ್ತೆ ಬೇರೆ ಅಂಗಗಳಿಗೆ ಹರಡಿರೋದಿಲ್ಲ. ಇದು ಮೊದಲನೇ ಸ್ಟೇಜ್ ಆಗ್ತದೆ. ಕೊನೆ ಸ್ಟೇಜ್ ಅಂತ ಅಂದ್ರೆ ನೀವಾಗಲೇ ಹೇಳ್ದಂಗೆ ಬೇರೆ ಅಂಗಗಳಿಗೆ ಲಂಗ್ಸ್ ಲಿವರ್ ಈ ತರ 4ನೇ ಸ್ಟೇಜ್ ಅಂದ್ರೆ ಹರಡಿರ್ತದೆ. ಮೊದಲನೇ ಹಂತದಲ್ಲಿ ಮೊದಲನೇ ಅಥವಾ 2ನೇ ಹಂತದಲ್ಲಿ ಬಂದ ರೋಗಿಗಳಿಗೆ ಸಾಮಾನ್ಯವಾಗಿ ಪ್ರಥಮ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅದು ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಚಿಕಿತ್ಸೆ ಆರಂಭ ಮಾಡ್ತೇವೆ. ನಂತರ ಅದರ ಮತ್ತೆ ಸ್ಟೇಜ್ ಅಂದರೆ ಈಗ ಆರಂಭಿಕದಲ್ಲಿ ಸ್ಕ್ಯಾನಲ್ಲಿ ಒಂದು ಸ್ಟೇಜ್ ಗೊತ್ತಾಗಿರುತ್ತೆ. ಅದಲ್ಲದೆ ನಾವು ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಅದೇನು ಗಂಟನ್ನು ತೆಗೆದಿರ್ತೀವಿ ಅದನ್ನು ಪರೀಕ್ಷೆಗೆ ಕಳಿಸ್ತೀವಿ. ಆವಾಗ ನಮಗೆ ಡೀಟೇಲ್ ಆಗಿ ಇನ್ನೂ ಸ್ಟೇಜ್ ಹೆಚ್ಚು ಗೊತ್ತಾಗುತ್ತೆ, ಎಷ್ಟು ಸೈಜ್ ಇದೆ, ಕಂಕಳಲ್ಲಿ ಏನಾದರೂ ಗ್ರಂಥಿಗಳಿಗೆ ಹರಡಿದೆಯಾ ಇಲ್ವಾ, ಅದರ ಮೇಲೆ ಸ್ಟೇಜ್ ಹೋಗ್ತಾ ಸ್ಟೇಜ್ ಗೊತ್ತಾಗುತ್ತೆ ಶಸ್ತ್ರಚಿಕಿತ್ಸೆ ಮಾಡಿದ್ದನ್ನು ಬಯಾಪ್ಸಿ ಮತ್ತೆ ಮಾಡಿದಾಗ. ಅದರ ಅವಲಂಬಿತವಾಗಿ ನೆಕ್ಸ್ಟ್ ಟ್ರೀಟ್ಮೆಂಟ್

0: ಇರ್ತವೆ, ಕೀಮೋಥೆರಪಿ ಆಗ್ಬೋದು ಅಥವಾ ಹಾರ್ಮೋನ್ ಥೆರಪಿ ಅಂದ್ರೆ ಕೆಲವೆಲ್ಲ ಹಾರ್ಮೋನ್ ಪಾಸಿಟಿವ್ ಕ್ಯಾನ್ಸರ್ ಇರುತ್ತೆ ಬೆಸ್ಟ್, ಅದಕ್ಕೆ ಹಾರ್ಮೋನ್ ಥೆರಪಿ ಟ್ಯಾಬ್ಲೆಟ್ಗಳಿರ್ತವೆ. ಅದಲ್ಲದೆ ಕೀಮೋಥೆರಪಿ ಇರುತ್ತೆ, ಕೀಮೋಥೆರಪಿ ಅಂದ್ರೆ ಔಷಧಿ ಇಂಜೆಕ್ಷನ್ ಕೊಡೋದು, ವೈದ್ಯಕೀಯ ಚಿಕಿತ್ಸೆ. ಅದಲ್ಲದೆ ಕೂಡ ಇನ್ನು ಕೆಲವು ಸ್ಟೇಜ್ಗಳು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ಗೆ ರೇಡಿಯೇಷನ್ ಅಂದ್ರೆ ವಿಕಿರಣ ಸಹ ಬೇಕಾಗ್ತದೆ. ಸೊ ಶಾಖ ಕೊಡೋದು ಅಂತ ಏನ್ ಹೇಳ್ತೀವಿ, ಈ ರೀತಿ ಎಲ್ಲಾ ಚಿಕಿತ್ಸೆ ಬೇಕಾಗ್ತದೆ. ಅದೇ ಕೊನೆಯ ಸ್ಟೇಜ್ ಅಲ್ಲಿ ಬಂದ ಪೇಷಂಟ್ಗೆ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಇರೋದಿಲ್ಲ, ಯಾಕಂದ್ರೆ ಈಗಾಗಲೇ ಬೇರೆ ಕಡೆ ಹರಡ್ಬಿಟ್ಟಿರೋದ್ರಿಂದ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಕ್ಯಾನ್ಸರ್ನ ತೆಗೆಯೋದ್ರಿಂದ ಅವ್ರಿಗೆ ಹೆಚ್ಚು ಅನುಕೂಲ ಆಗೋದಿಲ್ಲ. ಸಾಮಾನ್ಯವಾಗಿ ಕೀಮೋಥೆರಪಿ ಈ ಥರ ಟ್ರೀಟ್ಮೆಂಟ್ ಇರುತ್ತೆ ಅವ್ರಿಗೆ. ತುಂಬಾ ಅಲ್ಲಿ ಗಾಯ ಆಗ್ಬಿಟ್ಟಿದೆ ಎದೆಲಿ, ಮತ್ತೆ ತುಂಬಾ ಏನಾದ್ರು ಸೋರ್ತಾ ಇದೆ, ರಕ್ತ ಬರ್ತಾ ಇದೆ ಅಂದ್ರೆ ಅಷ್ಟೇ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಕೊನೆಯ ಹಂತದಲ್ಲಿ, ಯಾಕಂದ್ರೆ ಅದರಿಂದ ರೋಗಿಗೆ ತೊಂದರೆ ಆಗಬಾರ್ದು ಅಂತ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಶಸ್ತ್ರಚಿಕಿತ್ಸೆಯಲ್ಲಿ ಇನ್ನೊಂದು ಹೇಳಬೇಕು ಏನಪ್ಪ ಅಂದ್ರೆ, ಈಗ ಎಲ್ಲ ಮುಂಚೆ ತರ ಈಗ ಎಲ್ಲ ಸ್ತನದ ಕ್ಯಾನ್ಸರ್ ಪೇಷಂಟ್ಗೆ ಪೂರ್ತಿ ಸ್ತನವನ್ನು ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ. ಅದು ಏನು ಗಂಟು ಬಂದಿದೆ ಅದು ಮತ್ತೆ ಅದ್ರ ಸುತ್ತಲಿನ ಸ್ತನದ ಅಂಶವನ್ನು ತೆಗೆದು ಸ್ತನವನ್ನು ಉಳಿಸೋ ರೀತಿ ಕೂಡ ಶಸ್ತ್ರಚಿಕಿತ್ಸೆ ಮಾಡಬಹುದು. ಇದು ಸ್ಟಾರ್ಟಿಂಗ್ ಮೊದಲನೇ ಮತ್ತೆ ಎರಡನೇ ಹಂತದ ರೋಗಿಗಳಿಗೆ ಈ ರೀತಿ ಮಾಡಿ ಸೊ ಸ್ತನವನ್ನು ಕಾಪಾಡಿಕೊಳ್ಳುವಂತ ಚಿಕಿತ್ಸೆ ಕೂಡ ಮಾಡಬಹುದು, ಅದು ಕೂಡ ಸಾಧ್ಯವಾಗ್ತದೆ.
1: ಎಷ್ಟು ಅವಧಿಗೆ ಅವರು ಚಿಕಿತ್ಸೆಯಲ್ಲಿ ಉಳಿಬೇಕಾಗತ್ತೆ? ಈ ಸ್ತನ ಕ್ಯಾನ್ಸರ್ ಅಂದ್ರೆ ಮೊದಲ ಎರಡು ಹಂತಗಳಲ್ಲಿ ಇದೆ ಅಂತ ಅಂದ್ರೆ ಎಷ್ಟು ಅವಧಿ ತನಕ ತಗೋಬೇಕಾಗತ್ತೆ? ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ, ಇದು ಒಂದು ಸರ್ತಿ ಗುಣವಾದ ಮೇಲೆ ಮತ್ತೊಂದು ಸರ್ತಿ ಮರುಕಳಿಸುವ ಸಾಧ್ಯತೆ ಇರುತ್ತಾ ಇರಲ್ವಾ?
0: ಅದೇ ಅವಧಿ ಅಂತ ಹೇಳ್ಬೇಕಂದ್ರೆ, ಈಗ ಶಸ್ತ್ರಚಿಕಿತ್ಸೆ ಮುಂಚಿನ ಪರೀಕ್ಷೆಗಳು ಒಂದೆರಡು ದಿನದಲ್ಲಿ ಮುಗಿಸ್ಬಿಟ್ಟು ಸರ್ಜರಿ ಒಂದು ದಿನ ಶಸ್ತ್ರಚಿಕಿತ್ಸೆ ಆದರೆ ಅದಾದಮೇಲೆ ಒಂದು ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಅದಾದಮೇಲೆ ಅದು ಗಾಯ ಮಾಯಬೇಕು, ಗಾಯ ಮಾಯಕ್ಕೆ ಸುಮಾರಾಗಿ ಎರಡು ಮೂರು ವಾರ ಆಗ್ತದೆ. ಅದಾದಮೇಲೆ ನಂತರದ ಟ್ರೀಟ್ಮೆಂಟ್ಗಳಿರ್ತವೆ. ಕೀಮೋಥೆರಪಿ ಅನ್ನೋದು ಸಾಮಾನ್ಯವಾಗಿ ಎರಡರಿಂದ ಮೂರು ವಾರಕ್ಕೊಮ್ಮೆ ಹಾಕಿಸ್ಕೊಳ್ಳುವಂಥದ್ದಿರುತ್ತೆ ಇಂಜೆಕ್ಷನ್ನು, ಅದು ಆರು ಸಲ ಹಾಕಿಸ್ಕೋಬೇಕಾಗ್ತದೆ. ಸೊ ಸರಿಸುಮಾರು 18 ವಾರ. ಸೊ ಶಸ್ತ್ರಚಿಕಿತ್ಸೆ ಒಂದು ಎರಡು ಮೂರು ವಾರ ಸೇರಿದ್ರೆ ಒಂದು 22 ವಾರ, 23 ವಾರ, ಅಂದರೆ ಅರೌಂಡ್ 4 ತಿಂಗಳು ಅಂತ ನಾವು ಇಟ್ಕೋಬೋದು. ಅದಾದ್ಮೇಲೆ ವಿಕಿರಣ ಚಿಕಿತ್ಸೆ ಬೇಕಾದ್ರೆ ಅದು 1 ತಿಂಗಳ ತನಕ ಇರುತ್ತೆ, ಸೊ 5 ತಿಂಗಳು. ಅದಾದ್ಮೇಲೆ ಹಾರ್ಮೋನ್ ಪಾಸಿಟಿವ್ ಅಂತ ಕೆಲವು ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ ಹಾರ್ಮೋನ್ ಟ್ಯಾಬ್ಲೆಟ್ ತಗೊಳ್ಳೋದಿರುತ್ತೆ, ಅದು 5-10 ವರ್ಷ ಸೇವನೆ ಮಾಡಬೇಕಾಗತ್ತೆ ಹಾರ್ಮೋನ್ ಟ್ಯಾಬ್ಲೆಟ್. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಬೇರೆ ಮತ್ತೆ ಮರುಕಳಿಸಬಹುದಾ ಅಂತ. ಕ್ಯಾನ್ಸರ್ ಕಾಯಿಲೆ ಅನ್ನೋದು ಈಗ ಯಾವುದೇ ಕಾಯಿಲೆ ಆದರೂ ಕೂಡ ರೋಗಿಯು ತನ್ನ ಜೀವನ ಪರ್ಯಂತ ವೈದ್ಯರನ್ನು ಬಂದು ಭೇಟಿ ಆಗ್ತಾ ಇರಬೇಕಾಗತ್ತೆ. ನಿಯಮಿತವಾದ ವೈದ್ಯರು ಯಾವ ದಿನಾಂಕ ಹೇಳಿರ್ತಾರೆ ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ 3 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಹೀಗಿರ್ತದೆ. ಸೊ ಕಾಲ ಮುಂದುವರೆದಂಗೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ವೈದ್ಯರು ಸೂಚಿಸಿದಂಗೆ ಜೀವನ ಪೂರ್ತಿ ಅವರು ಫಾಲೋಅಪ್ನಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಅದು ಮರುಕಳಿಸೋ ಸಾಧ್ಯತೆ ಇರುತ್ತೆ. ಈಗ ಶಸ್ತ್ರಚಿಕಿತ್ಸೆ ಮಾಡಿದ ಜಾಗದಲ್ಲೂ ಮರುಕಳಿಸ್ಬೋದು, ಅದಲ್ಲದೆ ಬೇರೆ ಬೇರೆ ದೂರದ ಅಂಗಗಳಲ್ಲೂ ಕೂಡ ಮರುಕಳಿಸ್ಬೋದು. ಅದಕ್ಕಾಗಿ ವೈದ್ಯರ ಬಳಿ ಬಂದು ಒಂದು ಸಲ ಚಿಕಿತ್ಸೆ ಮುಗಿದ ನಂತರ ಹರ್ನಿಯಾ ಆಪರೇಷನ್ ಆಗಲಿ, ಅಪೆಂಡಿಕ್ಸ್ ಈ ಕೆಲವು ಆಪರೇಷನ್ ಏನಿದಾವೆ, ಒಂದ್ಸಲ ಆಪರೇಷನ್ ಮಾಡಿದ್ಮೇಲೆ ಅದೇ ಕಾರಣಕ್ಕೆ ಮತ್ತೆ ಮತ್ತೆ ವೈದ್ಯರ ಬಳಿ ಬಂದು ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಇದು ಹಾಗಿರೋದಿಲ್ಲ. ಕ್ಯಾನ್ಸರ್ ರೋಗಿ ಅಂದರೆ ಈಗ ಸಾಮಾನ್ಯವಾಗಿ ಹೇಗೆ ಮಧುಮೇಹದ ರೋಗ ಮತ್ತು ಬ್ಲಡ್ ಪ್ರೆಷರ್ ರೋಗಿಗಳು ಹೇಗೆ ಜೀವನ ಪೂರ್ತಿ ಹೋಗಿ ವೈದ್ಯರನ್ನು ಕಂಡು ಟ್ಯಾಬ್ಲೆಟ್ ಎಲ್ಲ ತಗೋತಾರೆ, ಅದೇ ರೀತಿ ಇದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೇವೆ. ಮತ್ತೆ ಮತ್ತೆ ವೈದ್ಯರನ್ನು ಬಂದು ಫಾಲೋಅಪ್ ಅಲ್ಲಿ ಇರಬೇಕಾಗ್ತದೆ. ವೈದ್ಯರು ನೋಡ್ತಾರೆ, ಕೆಲವೊಮ್ಮೆ ಸ್ಕ್ಯಾನಿಂಗ್ ಅಡ್ವೈಸ್ ಮಾಡ್ತಾರೆ, ಕೆಲವೊಮ್ಮೆ ಅವರೇ ಪರೀಕ್ಷೆ ಮಾಡಿ ನೋಡ್ತಾರೆ. ಸೊ ಜೀವನ ಪೂರ್ತಿ ಫಾಲೋಅಪ್ ಅಲ್ಲಿ ಇರಬೇಕಾಗ್ತದೆ.
1: ಈ ವರ್ಷದ ಬ್ರೆಸ್ಟ್ ಕ್ಯಾನ್ಸರ್ ಮಂತಿನ ಧ್ಯೇಯ ವಾಕ್ಯ ಇದೆಯಾ ಡಾಕ್ಟರ್?
0: ಸಾಮಾನ್ಯವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಇಂದ ಸಾಮಾನ್ಯವಾಗಿ ಅದು ಒಂದು ಧ್ಯೇಯ ವಾಕ್ಯ ಕೊಡ್ತಾರೆ, ಅದು ರಿಕರಿಂಗ್ ಥೀಮ್ ಅಂತ ಇರುತ್ತೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಒಂದೇ ಥೀಮ್ ಅನ್ನ ಇಟ್ಕೊಂಡು ಅವರು ಮಾಡ್ತಾರೆ. ಅದು ಏನಪ್ಪ ಅಂದ್ರೆ, ನೋ ಒನ್ ಶುಡ್ ಫೇಸ್ ಬ್ರೆಸ್ಟ್ ಕ್ಯಾನ್ಸರ್ ಅಲೋನ್ ಅಂತ. ಅಂದ್ರೆ ಯಾರು ಕೂಡ ಸ್ತನದ ಕ್ಯಾನ್ಸರ್ ಒಬ್ಬಂಟಿಯಾಗಿ ಅದನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಬರಬಾರ್ದು ಅಂದ್ರೆ ವೈದ್ಯರಾಗ್ಲಿ ಮನೆಯವರಾಗ್ಲಿ ಎಲ್ಲರೂ ಕೂಡ ಒಂದು ಸಮಾಜವಾಗಿ ಕಮ್ಯುನಿಟಿ ಆಗಿ ಆ ರೋಗಿಗೆ ಸಪೋರ್ಟ್ ಮಾಡಿದಲ್ಲಿ ಒಳ್ಳೆ ರೀತಿಯ ಫಲಿತಾಂಶ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನೊಂದು ಥೀಮ್ ಏನಪ್ಪ ಅಂದ್ರೆ, ಎವ್ರಿ ಸ್ಟೋರಿ ಇಸ್ ಯುನಿಕ್ ಅಂಡ್ ಎವ್ರಿ ಜರ್ನಿ ಮ್ಯಾಟರ್ಸ್ ಅಂತ. ಅಂದ್ರೆ ಎವ್ರಿ ಅಂದ್ರೆ ಎಲ್ಲಾ ರೋಗಿದು ಕೂಡ ಭಿನ್ನ ಭಿನ್ನವಾದ ಒಂದು ಸನ್ನಿವೇಶ ಇರುತ್ತೆ, ಮತ್ತೆ ಭಿನ್ನ ಭಿನ್ನವಾದ ಪರಿಸ್ಥಿತಿ ಇರುತ್ತೆ. ಸೊ ಎಲ್ಲಾ ರೋಗಿಗೂ ಕೂಡ ಒಂದ್ ಮನೆಯ ವಾತಾವರಣ ಒಂದೇ ತರ ಇರೋದಿಲ್ಲ, ಮತ್ತೆ ಎಲ್ಲಾ ರೋಗಿಗೂ ಕೂಡ ಒಂದೇ ರೀತಿ ಇರಲ್ಲ ಕಾಯಿಲೆ. ಕೆಲವರಿಗೆ ಆದ್ಯ ಹಂತದಲ್ಲಿರುತ್ತೆ, ಕೆಲವರಿಗೆ ಬೇರೆ ಹಂತದಲ್ಲಿರುತ್ತೆ, ಕೆಲವ್ರಿಗೆ ಬಂದಿರೋ ಸ್ಟೇಜ್ ಬೇರೆ ಇರುತ್ತೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಅನ್ನೋದು ಈಗ ಯಾವಾಗಲೂ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೂ ಒಂದೇ ರೀತಿ ಚಿಕಿತ್ಸೆ ಅನ್ನೋದು ಇರೋದಿಲ್ಲ. ಅದು ಯಾವ ಹಂತದಲ್ಲಿದೆ ಮತ್ತು ಯಾವ ರೀತಿಯ ಈ ಬ್ರೆಸ್ಟ್ ಕ್ಯಾನ್ಸರ್ಗಳು ಸುಮಾರು ಟೈಪ್ ಇರುತ್ತೆ, ಯಾವ ಟೈಪ್ ಇದೆ ಅನ್ನೋದು. ಸೊ ಅದಕ್ಕೆ ನಾವು ಆ ರೋಗಿಗೆ ಅಂತಲೇ ಟೈಲರ್ ಮೇಡ್ ಆಗಿ ಚಿಕಿತ್ಸೆ ಕೊಡಬೇಕಾಗುತ್ತೆ. ಅದಲ್ಲದೆ ಕೂಡ ಮನೆಯಲ್ಲೂ ಕೂಡ ಅವರಿಗೆ ಒಳ್ಳೆ ಒಳ್ಳೆಯ ಆತ್ಮಸ್ಥೈರ್ಯ ಎಲ್ಲ ದೊರಕದಲ್ಲಿ ಹೆಚ್ಚಾಗಿ ಫಲಿತಾಂಶ ಬರೋ ಸಾಧ್ಯತೆ ಇರುತ್ತೆ.
1: ಧನ್ಯವಾದಗಳು ಡಾಕ್ಟರ್ ಶ್ರೀನಿಧಿ ಅವರೇ. ಇದುವರೆಗೂ ಸ್ತನ ಕ್ಯಾನ್ಸರ್ ಒಂದು ಮಹಾಮಾರಿಯಲ್ಲ, ಅದರಿಂದ ಹೊರಗೆ ಬರಬಹುದು, 40 ವರ್ಷ ದಾಟಿದ ಎಲ್ಲ ಮಹಿಳೆಯರು ಪ್ರತಿ ವರ್ಷನೂ ಸ್ತನದ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ಸ್ವಯಂ ಸ್ತನ ಪರೀಕ್ಷೆಯನ್ನ ಮಾಡ್ಕೊಳ್ಳೋದ್ರಿಂದ ಇದನ್ನ ಆರಂಭಿಕ ಹಂತದಲ್ಲೇ ಗುರುತಿಸಬಹುದು. ಇನ್ ಕೇಸ್

0: ಬಂದಿದೆ ಅಂತ ಅಂದ್ರೆ ಇದಕ್ಕೆ ಇವಾಗ ಒಳ್ಳೆ ಚಿಕಿತ್ಸೆ ಲಭ್ಯ ಇದೆ, ಯಾರು ಹೆದರಬೇಕಾಗಿಲ್ಲ ಅಂತ ನಮ್ಮ ಕೇಳುಗರಿಗೆ ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್. ಆಕಾಶವಾಣಿ ಮೈಸೂರು ಕೇಂದ್ರಕ್ಕೆ ನಮಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ.
0: ನಮಸ್ತೆ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯ ಸಂದರ್ಭದಲ್ಲಿ ಸ್ತನ ಕ್ಯಾನ್ಸರ್ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಮಹಾರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಅನಂತರ 1 ಗಂಟೆ 10 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪಿಎಂ ಎಗ್ರಿ ಉಡಾನ್ ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ.
1: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಉದಯ್ ದೇಶ್ ಕಾ ಆಮ್ ನಾಗರಿಕ, ಇಲ್ಲಿ ರೈತರಿಗೇನೆ ಈ ಒಂದು ವಾಕ್ಯವನ್ನು ಅನ್ವಯಿಸಿ ಪಿಎಂ ಕೃಷಿ ಉಡಾನ್ ಯೋಜನೆಯನ್ನು 2020ರಲ್ಲೇ ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂದಿತ್ತು. ತದನಂತರ ಇದನ್ನು ಮಾರ್ಪಾಡುಗೊಳಿಸಿ ಕೃಷಿ ಉಡಾನ್ 2 ಅಂತ ಸಹ ಇದನ್ನು ಕರೆಯಲಾಗುತ್ತಿದೆ. ಇದರ ಪ್ರಮುಖ ಉದ್ದೇಶಗಳಿಗೆ ನಾವು ಬಂದಾಗ, ಪ್ರಾರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಈಶಾನ್ಯ ಭಾರತದ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ದೇಶದ ಉಳಿದ ಭಾಗಗಳಿಗೆ ಸಾಗಿಸಲು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾಥಮಿಕ ಹಂತದಲ್ಲಿ ಸುಮಾರು 5 ಈಶಾನ್ಯ ಭಾಗದ ವಿಮಾನ ನಿಲ್ದಾಣಗಳಿಂದ ಪ್ರಾರಂಭಿಸಲಾಯಿತು. ತದನಂತರ ಇದನ್ನು ಸುಮಾರು 58 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ. ಇದರಲ್ಲಿ ಸುಮಾರು 25 ವಿಮಾನ ನಿಲ್ದಾಣಗಳು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿದೆ, ರಾಷ್ಟ್ರದ ದೇಶದ ಉಳಿದ ಪ್ರದೇಶಗಳಲ್ಲಿ ಉಂಟು. ಈ ಯೋಜನೆಯು ಮುಖ್ಯವಾಗಿ ರೈತರ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಕೊಳೆಯುವ, ಅಂದರೆ ನಾವು ಇಂಗ್ಲೀಷ್ನಲ್ಲಿ ಪೆರಿಷಬಲ್ ಅಂತೇವಿ, ಅಥವಾ ಶೀಘ್ರ ಹಾಳಾಗುವ, ಬೇಗನೆ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುವಂಥ ಉತ್ಪನ್ನಗಳನ್ನು ವಿಮಾನದ ಮೂಲಕ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ತೀವ್ರವಾಗಿ, ಅಂದರೆ ವೇಗವಾಗಿ ಸಾಗಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶಗಳನ್ನು ನಾವು ಒಮ್ಮೆ ನೋಡೋಣ. ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದ ಮಾರುಕಟ್ಟೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಸಂಪರ್ಕವನ್ನು ಏರ್ಪಡಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ. ಅದು ವಿಮಾನ ಸಾರಿಗೆಯ ಮೂಲಕ ವೇಗವಾಗಿ ಸಾಗಾಣಿಕೆ ಮಾಡಿ ಉತ್ಪಾದಕರಿಂದ ಗ್ರಾಹಕರಿಗೆ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ತಲುಪಿಸುವುದು. ಜೊತೆಗೆ ಈ ರೀತಿ ನಾವು ಬದಲಾವಣೆಯನ್ನು ತಂದಾಗ ರೈತರಿಗೆ ಉತ್ತಮ ಬೆಲೆ ದೊರಕಿಸಲು ಇದು ನೆರವಾಗುತ್ತದೆ. ಇದರಲ್ಲಿ ಸಾಗಿಸಲು ಮಹತ್ವವಾಗಿ ಪ್ರಾಥಮಿಕವಾಗಿ ಆದ್ಯತೆಗೊಳಪಟ್ಟ ಕೃಷಿ ಉತ್ಪನ್ನಗಳೆಂದರೆ ಹಣ್ಣು, ತರಕಾರಿ, ಮೀನು, ಮಾಂಸ ಮುಂತಾದ ಶೀಘ್ರ ಹಾಳಾಗುವ ಉತ್ಪನ್ನಗಳ ಸಾಗಾಣಿಕೆಗೆ ಉತ್ತೇಜನ. ಇಲ್ಲಿ ಹೈನುಗಾರಿಕೆ ಉಪವಸ್ತುಗಳು ಸಹ ಸೇರುತ್ತವೆ. ಹಾಲು ಇರಬಹುದು, ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ. ಕೃಷಿ ಉತ್ಪನ್ನಗಳ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಒಂದು ಪ್ರಮುಖ ಉದ್ದೇಶ. ಇವಾಗಲೇ ಹಲವಾರು ಪ್ರಯೋಗಗಳಿಂದ ಮತ್ತು ಉಲ್ಲೇಖಗಳಿಂದ 30-40% ಕೊಯ್ಲೋತ್ತರ ನಷ್ಟವನ್ನು ನಾವು ದಾಖಲಿಸಿದ್ದೇವೆ. ಈ ಕೊಯ್ಲೋತ್ತರ ನಷ್ಟವನ್ನು ಕಡಿಮೆ ಮಾಡಿದ್ದಲ್ಲಿ ಅದು ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ತಲುಪಿ ದೇಶದಲ್ಲಿ ಆಹಾರ ಭದ್ರತೆಯ ಭಾವನೆಯನ್ನು ನಾವು ಕಲ್ಪಿಸಿಕೊಡು. ಈ ದಿಸೆಯಲ್ಲಿ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಯೋಜನೆ ಅತ್ಯಂತ ಸಹಕಾರಿಯಾಗದು. ಜೊತೆಗೆ ಕೇಂದ್ರ ಸರ್ಕಾರದ ದಶಕಗಳ ಹಿಂದಿನ ಒಂದು ಉದ್ದೇಶ, ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರ ಭಾಗವಾಗಿಯೂ ಸಹ ಈ ಪಿಎಂ ಕೃಷಿ ಉಡಾನ್ ಯೋಜನೆ ರೈತ ಉತ್ಪಾದಕರಿಗೆ ನೆರವು ಕೊಡುತ್ತದೆ. ರೈತರ ಆದಾಯ ಹೆಚ್ಚಿಸಲು, ಮಾರುಕಟ್ಟೆಯನ್ನು ವಿಸ್ತರಿಸಲು ಈ ಒಂದು ಯೋಜನೆಯಲ್ಲಿ ಅವಕಾಶವಿರುವುದು. ಸರಳವಾಗಿ ರೈತರಿಗೆ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ಕೊಡಬೇಕಪ್ಪ ಅಂತಂದರೆ, ರೈತರ ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಿ ಉತ್ತಮ ಬೆಲೆ ಪಡೆಯಲು ನೆರವಾಗುವ ಒಂದು ಉತ್ತಮವಾದ ಯೋಜನೆ. ಇದರ ಜೊತೆಗೇ ಕೇಂದ್ರ ಸರ್ಕಾರದ ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳು ಉಂಟು. ಪಿಎಂ ಪ್ರಣಾಮ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ಅವುಗಳಲ್ಲಿನೂ ರೈತರು ಪಿಎಂ ಕುಸುಮ್ ಯೋಜನೆ ಅಂತಂದರೆ ವಿದ್ಯುಚ್ಛಕ್ತಿಯನ್ನು ಸ್ಥಾನಿಕವಾಗಿ ತಮ್ಮ ಹೊಲದಲ್ಲೇ ಉತ್ಪಾದಿಸುವಂಥ ಯೋಜನೆ. ಪಿಎಂ ಪ್ರಣಾಮ ಯೋಜನೆ ಅಂತಂದರೆ ಪರಂಪರಾಗತ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ಕೊಡೋದು. ಅವು ಎರಡೂ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಉತ್ಪಾದಿಸಿದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸ್ಥಿತಿಯಲ್ಲಿಯೇ ಒಂದು ಆಹಾರ ವಸ್ತುವನ್ನಾಗಿ ಸಾಗಿಸಲು ಈ ಯೋಜನೆ ಅತ್ಯಂತ ಪ್ರಮುಖವಾದಂಥ ಯೋಜನೆ ಆಗಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪಾದಕರು ಸಕಾರಾತ್ಮಕವಾಗಿ ಯೋಜನೆಯನ್ನು ಮಾಡಿಕೊಂಡು ಇದನ್ನು ತಮ್ಮ ಆಂತರಿಕ ಆದಾಯವನ್ನು ಹೆಚ್ಚಿಸಲು ಉಪಯುಕ್ತ ಮಾಡಿಕೊಳ್ಬೇಕಂತ ಒಂದು ಆಶಾಭಾವನೆ. ಎರಡನೇದು, ವಿಶೇಷವಾಗಿ ಉದಾಹರಣೆಗೆ ಹೇಳಬೇಕಪ್ಪ ಅಂತಂತಂದರೆ, ಪ್ರಾರಂಭದಲ್ಲಿ ನಾನು ಹೇಳಿದೆ ಇದು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಕರ್ನಾಟಕದ ಮಟ್ಟಿಗೆ ಬರುವುದಾದರೆ ಉದಾಹರಣೆ, ಉತ್ತರ ಕರ್ನಾಟಕದ ಬೆಳಗಾಂ, ವಿಜಯಪುರ್, ಬಾಗಲಕೋಟ್, ಧಾರವಾಡ, ಹೀಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯವಿದ್ದು ಈ ಭಾಗದಲ್ಲಿ ಕಾಯಿಪಲ್ಲೆ ಮತ್ತು ತರಕಾರಿಗಳನ್ನು ಬೆಳೆಯುತ್ತಿರುವುದರಿಂದ ನಮ್ಮ ಕರ್ನಾಟಕದ ಬೆಳಗಾಂ ಸಹ ಈ ರಾಷ್ಟ್ರೀಯ ವಿಮಾನ ಮಾರ್ಗದಲ್ಲಿ ಇರುವುದು ನಮ್ಮ ಒಂದು ರಾಜ್ಯದ ಹೆಮ್ಮೆಯ ಸಂಗತಿ. ಅದೇ ರೀತಿ ಉದಾಹರಣೆ ಇನ್ನೊಂದು ಅಂತಾರಾಷ್ಟ್ರೀಯ ಮಾರ್ಗವನ್ನು ನಿಮಗೆ ಈ ಒಂದು ಯೋಜನೆಯ ಪ್ರಮುಖ ಅಂಶವನ್ನು ತಿಳಿಬೇಕಪ್ಪ ಅಂತಂತಂದರೆ ಉದಾಹರಣೆಗೆ ಚಂಡೀಗಢದಿಂದ ದುಬೈ, ಮುಂಬೈದಿಂದ ದುಬೈ, ಈ ರೀತಿ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಸಹ ನಮ್ಮ ರೈತರಿಗೆ ಕಲ್ಪಿಸಿಕೊಡಲು ಈ ಪಿ ಎಂ ಉಡಾನ್ ಯೋಜನೆ ತೀವ್ರವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶೀಘ್ರವಾಗಿ ಗುಣಮಟ್ಟವನ್ನು ಕಳೆದುವಂತಹ ಕೃಷಿ ಕಚ್ಚಾ ವಸ್ತುಗಳಿಗೆ ಒಂದು ಉತ್ತಮ ವರದಾನವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಿಸೆಯಲ್ಲಿ ರೈತರು ಈ ಯೋಜನೆಯನ್ನು ಸ್ವಲ್ಪ ಸಾಂಘಟಿತವಾಗಿ ವೈಯಕ್ತಿಕವಾಗಿ ಈ ಯೋಜನೆಯ ಒಂದು ಉಪಯುಕ್ತತೆಯನ್ನು ಬಳಸಿಕೊಳ್ಳಲು ಅವಕಾಶ ಆಗದಿದ್ದರೆ ಸಾಂಘಿಕವಾಗಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ವ ಉತ್ಪಾದಕ ಸಂಘ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಒಂದು ಸಂಘಟನೆ ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ಉತ್ಪನ್ನ ಭೌಗೋಳಿಕವಾಗಿ ಉದಾಹರಣೆಗೆ ಎಣ್ಣೆಕಾಳು ಬೆಳೆ ಅಂತ ಪ್ರಶ್ನೆ ಬಂದಾಗ ಉತ್ತರ ಕರ್ನಾಟಕದ ಒಣಬೇಸಾಯ ಇರ್ಬೋದು, ತರಕಾರಿ ಬೆಳೆಗಳು ಅಂತ ಬಂದಾಗ ಬೆಳಗಂ ಪ್ರದೇಶ ಬರ್ಬೋದು, ಅದೇ ರೀತಿ ಆಯಾ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಬೆಳೆದಂಥ ಉತ್ಪನ್ನಗಳನ್ನು ಜಾಗತಿಕವಾಗಿ ಮತ್ತು ರಾಷ್ಟ್ರವ್ಯಾಪ್ತಿವಾಗಿ ಮಾರುಕಟ್ಟೆಯನ್ನು ಪಡೆದುಕೊಳ್ಳಲು ಈ ಯೋಜನೆ ಅತ್ಯಂತ ಸಶಕ್ತ ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ಸುಸ್ಥಿರವಾದಂಥ ಯೋಜನೆ ಅಂತ ಹೇಳ್ಬೋದು. ಧನ್ಯವಾದಗಳು.
0: ಪಿಎಂ ಅಗ್ರಿ ಉಡಾನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಹಲೋ
3: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
2: ಒಂದ್ ಸೆಕೆಂಡ್.
3: ಹಾ ಹಾ ಹಾ, ಆಮೇಲೆ ಆಮೇಲೆ.
4: ಹಲೋ
2: ಹಲೋ.
4: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ.
4: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
2: ಸ್ವಲ್ಪ ಮಾತಾಡ್ಬೇಕಿತ್ತು.
4: ನೋಡೋ, ಈಗ ಬ್ಯುಸಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
4: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
5: ನಿಂದ್ ಯಾವಾಗ್ಲೂ ಇದ್ದದ್ದೇ, ಸುಮ್ನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
6: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
7: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೆ,
8: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
9: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
10: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದವ.

0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ.
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
3: ಶಿಲೆಯಲ್ಲವೇ ಕುಡಿಯೋ ಕಲೆಯ ಬಲೆಯೋ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿಂದು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸುತ್ತಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ನವದೆಹಲಿಗೆ ಆಗಮಿಸಿದ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕೂಡ ಪಾರ್ಮಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆ ಉಂಟಾದಾಗ ಹಲವು ರೀತಿಯಲ್ಲಿ ಭಾರತದ ಪರವಾಗಿ ನಿಂತ ದೇಶ ರಷ್ಯಾ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 62ನೇ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ನೆರೆಯ ದೇಶವೊಂದರಲ್ಲಿ ಮಿಲಿಟರಿ ಆಡಳಿತವಿದ್ದಾಗ ವಿಶ್ವದ ಬಹುತೇಕ ರಾಷ್ಟ್ರಗಳು ಆ ಆಡಳಿತವನ್ನೇ ಬೆಂಬಲಿಸಲು ಮುಂದಾಗಿದ್ದ ಸಂದರ್ಭದಲ್ಲೂ ರಷ್ಯಾ ಮಾತ್ರ ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಆ ಐತಿಹಾಸಿಕ ಹಿನ್ನೆಲೆಯು ಭಾರತ ರಷ್ಯಾ ಸಂಬಂಧವನ್ನು ಹಲವು ರೀತಿಯಲ್ಲಿ ರೂಪಿಸಿದೆ ಎಂದು ಹೇಳಿದರು. ಇಂದು ದ್ವಿಪಕ್ಷೀಯ ಸಂಬಂಧವು ಆ ಹಂತವನ್ನು ಮೀರಿ ವಿಸ್ತರಿಸಿದೆ ಮತ್ತು ಇದೀಗ ಅದು ಪ್ರಮುಖವಾಗಿ ಆರ್ಥಿಕ ಸಂಬಂಧವಾಗಿಯೂ ಬೆಳೆದಿದೆ ಎಂದು ಅವರು ತಿಳಿಸಿದರು. ಉಭಯ ದೇಶಗಳ ನಡುವೆ ಗಣನೀಯ ಪ್ರಮಾಣದ ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಮಿಲಿಟರಿ, ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಹಕಾರವೂ ಇದೆ ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಸಂಘರ್ಷ ಅಂತ್ಯಗೊಳಿಸಬೇಕೆಂಬುದು ಭಾರತದ ಸ್ಪಷ್ಟ ನಿಲುವಾಗಿದೆ. ಇದಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಧಾನಗಳು ನಡೆಯಬೇಕೆಂಬುದು ಭಾರತದ ದೃಢ ನಂಬಿಕೆಯಾಗಿದೆ ಎಂದು ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಪುನರುಚ್ಚರಿಸಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಿದ್ದು ಅದು ಅಂತಿಮಗೊಳ್ಳಬೇಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾತುಕತೆಗಳು ಒಂದು ನಿರ್ದಿಷ್ಟ ಹಂತ ತಲುಪಿವೆ. ಚರ್ಚೆಯಲ್ಲಿರುವ ಈ ಒಪ್ಪಂದವು ಅತ್ಯಂತ ಕಠಿಣ ಹಾಗೂ ಸುದೀರ್ಘ ಮತ್ತು ಕೂಲಂಕಷ ಮಾತುಕತೆಗಳಿಗೆ ಒಳಪಟ್ಟಿವೆ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿಯೇ ಇದೆ. ದೇಶಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲು ಮಾತುಕತೆಗಳೇ ಏಕೈಕ ವೇದಿಕೆಯಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮ್ಯೂನಿಚ್ ನಾಯಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಸುಮಾರು 200 ಶತಕೋಟಿ ಜನರನ್ನು ಪ್ರತಿನಿಧಿಸುವ ಹಾಗೂ ಜಾಗತಿಕ ಜಿಡಿಪಿಯ ಕಾಲುಭಾಗದಷ್ಟು ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಒಪ್ಪಂದದ ಅಡಿಯಲ್ಲಿ ಭಾರತ ತನ್ನ ಸುಂಕ ಮಾರ್ಗಗಳಲ್ಲಿ 92.5% ತೆರೆದಿದೆ. ಇದು ವ್ಯಾಪಾರ ಮೌಲ್ಯದ ಸುಮಾರು 97% ಎಂದು ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟೋವಾದಲ್ಲಿ ಆರಂಭಿಸಲಿವೆ. 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು 9 ಮುಂದುವರಿಯಲಿವೆ. ಈ ಹಿಂದಿನ ಮಾತುಕತೆಗಳು ಕಳೆದ 18 ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದನಾ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ಚಿಂತನಾ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನಾ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟಾ

0: ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ಇಂದು ಗುರುನಾನಕ್ ದೇವ್ ಅವರ ಜ್ಯೋತಿ ಜ್ಯೋತ್ ದಿವಸ್, ಎಂದರೆ ದೈವಾಧೀನರಾದ ದಿನ. ಅವರಿಗೆ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಗುರುನಾನಕ್ ದೇವ್ ಅವರು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸತ್ಯ, ಸಹಾನುಭೂತಿ, ಮಾನವೀಯತೆ ಮತ್ತು ಸದ್ಗುಣಗಳನ್ನು ಬೋಧಿಸಿದರು. ಸಮಾಜದಲ್ಲಿ ವ್ಯಾಪಕವಾಗಿದ್ದ ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ನಿರ್ಭಯವಾಗಿ ಧ್ವನಿ ಎತ್ತಿದರು. ಪ್ರೀತಿ, ಸಹಾನುಭೂತಿ, ಸೇವೆ, ಸತ್ಯ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಗುರುನಾನಕ್ ದೇವ್ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:20:10. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹಂಸಿನಿ ಎಸ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ವಾದ್ಯ ಸಹಕಾರ ಮ್ಯಾಂಡಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ TN ರವಿಶಂಕರ್, ತಬಲಾ ಇಂದುಶೇಖರ್ ಹಾಗೂ ರಿದಮ್ ಪ್ಯಾಡ್ ಆರ್ ಶ್ರೀನಿವಾಸ್. ಕಾರ್ಯಕ್ರಮದ ಮೊದಲಿಗೆ ಎಸ್ ವಿ ಪರಮೇಶ್ವರ ಭಟ್ಟ ಅವರ ರಚನೆ ದುಂಬಿಗಳ ದನಿಯಿಲ್ಲ.

ಇದುವರೆಗೂ ಹಂಸಿನಿ ಎಸ್ ಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ವಾದ್ಯ ಸಹಕಾರ ಮ್ಯಾಂಡಲಿನ್ ಸಿ ವಿಶ್ವನಾಥ್, ಕೀಬೋರ್ಡ್ ಟಿಎನ್ ರವಿಶಂಕರ್, ತಬಲಾ ಇಂದುಶೇಖರ್ ಹಾಗೂ ರಿದಮ್ ಪ್ಯಾಡ್ ಆರ್ ಶ್ರೀನಿವಾಸ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:30:25. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಜಸ್ಟ್ ಮಾತ್ ಮಾತಲಿ ಚಿತ್ರದ ಗೀತೆಯನ್ನ ಆಲಿಸೋಣ. ಸೋನು ನಿಗಮ್ ಹಾಗೂ ರಘು ದೀಕ್ಷಿತ್ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಸುಧೀರ್ ಅತ್ತವಾರ್ ಹಾಗೂ ರಾಘವೇಂದ್ರ ಕಾಮತ್. ಸಂಗೀತ ಸಂಯೋಜಕರು ರಘು ದೀಕ್ಷಿತ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
1: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಧರ್ಮಸ್ಥಳದಿಂದ ಕ್ಷಿತಿ, ಜಯಭಾರತಿ ಹಾಗೂ ಕಿಶೋರ್ ರೈ ಅವರಿಗಾಗಿ ಅಪ್ಪು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಶಂಕರ್ ಮಹದೇವನ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಹಂಸಲೇಖ, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಚೇತನ್ ಅವರು ಹಾಡಿರುವ ಅಂಬಾರಿ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಿಂದ ಸುಪ್ರೀತಾ ಅವರು. ಈ ಗೀತೆಯನ್ನ ಬರೆದಿದ್ದಾರೆ ಎಪಿ ಅರ್ಜುನ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಮೊಗಳು ನಗೆ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನ ಉದಯಗಿರಿಯಿಂದ ರಾಜೇಶ್ವರಿ ಟಿಎನ್ ಹಾಗೂ ಶ್ರೀನಿಧಿ ಜಿಆರ್.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಸಂದೇಶಗಳು ಬಂದಿತು. ಅದರಲ್ಲಿ ನಾವು ಮೊದಲು ಬಂದಂತಹ ಸಂದೇಶಗಳನ್ನು ಪರಿಗಣಿಸಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ಇನ್ನುಳಿದಂತೆ ಸಂದೇಶಗಳನ್ನು ಕಳುಹಿಸಿದವರು ವಿಸ್ಮಯದೇವ್, ಅಮೃತ, ಆನಂದ್, ಇಂದು, ಪವನ್ದೇವ್, ನಿರ್ಮಲಾ, ಮಹದೇವ್, ಮಹದೇವ್ ಅವರು ರಾಮಕೃಷ್ಣನಗರ ಮೈಸೂರಿನಿಂದ, ಮರಿನಂಜ ನಂಜುಂಡಸ್ವಾಮಿ, ಚಂದನ್ ಅವರು ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ, ರಾಜೇಶ್, ಶಿಲ್ಪಾ, ವರಲಕ್ಷ್ಮಿಯವರು ಬಂಬು ಬಜಾರ್ ಮೈಸೂರಿನಿಂದ, ರಮ್ಯಾ ಅವರು ವಿಜಯನಗರದಿಂದ, ಹಾಗೆ ಮಹಾದೇವ್ ಪ್ರಕಾಶ್ ಅವರು ಕಲ್ಲೂರು ಗುಬ್ಬಿ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಜೆಪಿ ನಗರದಿಂದ ರಾಧಾ ಜಯರಾಮ್ ಅವರು, ಅನಂತರ ರಜನಿ, ರಶ್ಮಿ, ರೋಹನ್, ರೋಚನಾ, ನಿರೀಕ್ಷಾ ಜೈನ್, ಪದ್ಮಶ್ರೀ ಮತ್ತು ಕುಟುಂಬದವರು ಮದ್ದೂರಿನಿಂದ, ಕೂಡ್ಲಾಪುರ ನಂಜನಗೂಡ್ ತಾಲೂಕಿನಿಂದ ಮನು ಕೆ ಎಸ್ ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಂ ನಿಂಗರಾಜು, ಎನ್ ಪುಷ್ಪಲತಾ, ಬಂಡಳ್ಳಿ

ಗ್ರಾಮದಿಂದ. ಹಾಗೆ ಟಿ ನರಸೀಪುರ ತಾಲೂಕಿನ ನೀಲಸೋಗೆ ಗ್ರಾಮದ ಟೈಲರ್ ಮೂರ್ತಿ, ಸ್ವಾಮಿ ಮಹದೇವಮ್ಮ ಹಾಗೆ ಆನಂದ್ ಅವರು, ಸಂಭ್ರಮ್ ಮಾದೇಶ ಅವರು ಮೈಸೂರಿನಿಂದ, ಕೃಷ್ಣ ವಾಸುದೇವರಾವ್ ಅವರು SBM ಲೇಔಟ್ನಿಂದ, ಹಾಗೆ ಪಲ್ಲವಿ ಭೈರವಿ ತನುಶ್ರೀ ಮತ್ತು ಕುಟುಂಬದವರು ದೇವಗಳ್ಳಿ ಗ್ರಾಮದಿಂದ, ಮರ್ಸೆಯಿಂದ ಬಂಗಾರಮ್ಮ ಮಹೇಶ್ ಅವರು, ಅಶೋಕಪುರಂನಿಂದ ಗಾಯತ್ರಿ ಸಾಗರ್ ಸಂದೇ ಸಹನ, ಅನಂತರ ಉದಯಗಿರಿಯಿಂದ ಅನಿಲ್ ಕುಮಾರ್ ಅವರು, ಮಾಧವನ್ ಜಯಲಕ್ಷ್ಮಿ ಅವರು ಚೆನ್ನೈನಿಂದ ಕಳಿಸಿದ್ದಾರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು AL ಹರ್ಷಿತ್ ಅವರು, ಮಂಜುಳಾ ನಾಗಾರ್ಜುನ ಸೂರ್ಯನಾರಾಯಣ ಅವರು ಸಿದ್ದರಾಮನ ಹುಂಡಿಯಿಂದ, ರಾಘವೇಂದ್ರ ನಿಸರ್ಗ ಪೂರ್ಣಿಮಾ ಅವರು ಹೆಮ್ಮನಹಳ್ಳಿಯಿಂದ, ನಾಗರಾಜು SJ ಸುಬ್ಬನಹಳ್ಳಿಯಿಂದ, MR ಶ್ರೀಕಂಠನ್ ಅಗ್ರಹಾರದಿಂದ, ಟೇಲರ್ ರವಿಕುಮಾರ್ ನಜರ್ಬಾದ್ನಿಂದ, ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಸರಸ್ವತಮ್ಮ ಅವರು, ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ಅಶೋಕಪುರಂ ಮೈಸೂರಿನಿಂದ ನೀಲಮ್ಮ ಮೃತ್ಯುಂಜಯ ಹಾಗೂ ಭುವನಶ್ರೀ ಅವರು, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಪುಷ್ಪ ನಿಮಿಷಾಂಬ ಲಿಖಿತ್ ಅವರು, ಅನಂತರ ನಂಜನಗೂಡಿನಿಂದ ಮಹೇಶ್ ನಾಯ್ಕ. ನಿಮ್ಮೆಲ್ಲ ಸಂದೇಶಗಳು ನಮಗೆ ಬಂದು ತಲುಪಿದೆ, ಆದರೆ ನಾವು ಮೊದಲಿಗೆ ಬಂದಂಥ ಸಂದೇಶಗಳನ್ನು ಪರಿಗಣಿಸಲಾಯಿತು. ನೀವು ನಿಮ್ಮಿಷ್ಟದ ಗೀತೆಯನ್ನು ಕೇಳಬೇಕು ಅಂತಾದಲ್ಲಿ ಇಂದು ಸಂಜೆ 5:05 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6, ಸಮಯ 1:55.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ,
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/8/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
2: ಕೆಎಸ್ಒಯು ಮುಕ್ತವಾಣಿ,
3: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
4: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
4: ಕೆಎಸ್ಒಯು ಮುಕ್ತವಾಣಿ,
3: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
2: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
3: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
4: ಕೆಎಸ್ಒಯು ಮುಕ್ತವಾಣಿ.
3: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕೆಎಸ್ಒಯು ಮುಕ್ತವಾಣಿ.
1: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ಯುವವಾಣಿ ನುಂಚಕ್ಕು ಕಲೆಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿರುವ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಪ್ರವೀಣ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ಅನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕಾಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನದ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರಪೀಡಿತ ಪ್ರದೇಶಗಳಲ್ಲಿ ಇಂದು ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾಕ್ಟರ್ ಜೆ ಹರ್ಷ, ಚಟ್ಟಿರಾಮ್ ಮೀನಾ, ಅಜಿತ್ ಕುಮಾರ್ ಸಾಹು, ಅಮರೇಂದ್ರ ಸಿಂಗ್ ಅವರನ್ನೊಳಗೊಂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನಿಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕಾರ್ಯ ಕೃಷಿ ನಿರ್ದೇಶಕ ಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡವು ಇಂದು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಡಾಕ್ಟರ್ ಸುದಾಮ್ ಭಾಗ್ ನೇತೃತ್ವದ ಕೇಂದ್ರ ತಂಡ ಒಣಗಿದ ಜೋಳ, ನೀರಿನ ಲಭ್ಯತೆ ಹಾಗೂ ಮೇವು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿತು. ಇದೇ ವೇಳೆ ತಂಡದ ಅಧಿಕಾರಿಗಳು ರೈತರು ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ರೈತರು, ಕೇಂದ್ರ ಸರ್ಕಾರವು ಎಕರೆಗೆ 50,000 ಬೆಳೆ ಹಾನಿ ಪರಿಹಾರ ನೀಡಬೇಕು, ಹಾಕಿದ ಬಂಡವಾಳ ಕೂಡ ಬಾರದಂತಾಗಿದ್ದು ಕಂಡು ಕೇಳರಿಯದ ಬರ ಇದಾಗಿದೆ ಎಂದು ಮನವಿ ಮಾಡಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಪಟ್ಟಿಯಲ್ಲಿ ಬರಪೀಡಿತ ಎಂದು ಘೋಷಿಸಿದ್ದ 101 ತಾಲೂಕುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎರಡನೇ ಹಂತದಲ್ಲಿ ಘೋಷಿಸಿರುವ ಉಳಿದ 77 ತಾಲೂಕುಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ತಂಡದ ಸದಸ್ಯರು ರೈತರೊಂದಿಗೆ ನೇರವಾಗಿ ಮಾತನಾಡಿದ್ದು, ಕೃಷಿ ಜಮೀನುಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರ ತಂಡಕ್ಕೆ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ 177 ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 46,000 ಕೋಟಿ ನಷ್ಟ ಸಂಭವಿಸಿದೆ. ಸುಮಾರು 10,000 11,000 ಕೋಟಿ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರದ ಬರ ವೀಕ್ಷಣೆಯ ತಂಡ ಈಗಾಗಲೇ 3 ತಂಡಗಳನ್ನು ಮಾಡಿಕೊಂಡು ಇಡೀ ರಾಜ್ಯದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಅವರು 5ನೇ ತಾರೀಕು ಮತ್ತು 6ನೇ ತಾರೀಕು ಕೊನೆ ದಿವಸ ಒಂದೊಂದು ತಂಡ 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನ್ ನಾವು ವರದಿಯನ್ನ ಕೊಟ್ಟಿದ್ದೇವೆ, ಅವರು ಈ ತಂಡ ಬಂದಿರತಕ್ಕಂಥದ್ದು 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಮಾಡಿದ್ದೀವಿ ಮೊದಲನೇ ಪಟ್ಟಿಯಲ್ಲಿ, ಆ ಕ್ಷೇತ್ರಗಳಿಗೆ ವೀಕ್ಷಣೆ ಮಾಡ್ತಾರೆ.
0: ಇದೇ ವೇಳೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳ ಶುಲ್ಕಗಳು ಏಕಾಏಕಿ ಹೆಚ್ಚಳವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೆಲವು ಶುಲ್ಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತ ಸಲಹಾ ಸಮಿತಿಯ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂಸದ ಹಾಗೂ ಮುಖ್ಯಮಂತ್ರಿ ಪ್ರಧಾನ ಸಲಹೆಗಾರ ಡಾ ಜಿಸಿ ಚಂದ್ರಶೇಖರ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಡಾ ಎಂ ಮಹೇಶ್ವರ ರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಉದ್ಯಮಿಗಳಾದ ಟಿಎ ಮೋಹನ್ದಾಸ್ ಪೈ, ಕ್ರಿಸ್ ಗೋಪಾಲಕೃಷ್ಣನ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ಫಾರಂ 7 ದುರುಪಯೋಗಪಡಿಸಿಕೊಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ಎಷ್ಟು ಬಹುಮಾನ ನೀಡಬೇಕು ಎಂಬುದನ್ನು ನಾಳೆ ಘೋಷಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಥ್ಲೀಟ್ ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಸಂಪರ್ಕ ಸಾಧ್ಯವಾಗಿರಲಿಲ್ಲ. ಭಾರತಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಉರಿ ಬಿಸಿಲಿನ ವಾತಾವರಣ ಕಂಡುಬಂದಿತ್ತು. ಇಂದು ಏಕಾಏಕಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಯವಾಗಿದೆ. ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲೂ ಸತತವಾಗಿ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಲ್ಮೈ ಸುಳಿಗಾಳಿಗಳ ಕಾರಣ ಹಗಲು ಮೋಡಗಳ ವಾತಾವರಣ ಇರಲಿದೆ.

0: ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 2:40:25. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಅಮರ್ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಸಂಗಡಿಗರೊಂದಿಗೆ ಹಾಡಿರುವ ಗೀತೆಯನ್ನ ಆಲಿಸೋಣ. ಕವಿರಾಜ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿರುವ ಕಿರಿಕ್ ಪಾರ್ಟಿ ಚಿತ್ರದ ಗೀತೆ. ಸಾಹಿತ್ಯ ಕಿರಣ್ ಕಾವೇರಪ್ಪ, ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಹಾಗೂ ವಿದ್ಯಶ್ರೀ ಅವರು ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಚಿತ್ರ ಕೃಷ್ಣನ್ ಲವ್ ಸ್ಟೋರಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿರುವ ಕವಿರಾಜವರ ಗೀತೆ ಚಿತ್ರ ಬುಲ್ಬುಲ್, ಗೀತೆಯ ಗಾಯಕರು ಸೋನು ನಿಗಮ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ 4:45 ನಮ್ಮ ನಿಲಯದಿಂದ ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆಟಿ ಉದಯಕಿರಣ್ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ ಕೇಳಿ ಖಂಡ ಚಾಪುತಾಳ ವಿಟಪಿ ರಾಗದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಟಿ ಉದಯ್ ಕಿರಣ್ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್.ಸಿ. ವಿಜೇಶ್ ಅವರ ಹಾಡುಗಾರಿಕೆ ಆಲಿಸಬಹುದು. 10:00 ರಾಗಮಾಲಾ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರೀತತ್ವ ನಿಧಿ ಗ್ರಂಥವನ್ನಾಧರಿಸಿದ ರೂಪಕ ಸರಣಿ.

0: ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವದ ಕುರಿತು ಕಾರ್ಯಕ್ರಮ ಕೇಳಬಹುದು. ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 3:30:15. ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು CIET NCERT ನವದೆಹಲಿ.

0: ಕೇಳುಗರೆ, ಇವತ್ತಿನ ಭುವಿಯಿಂದ ಬಾನುಲಿಯೆಡೆಗೆ ಮಹಿಳೆಯರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಸರಾ ಹತ್ತಿರ ಬರ್ತಾ ಇದೆ. ದಸರಾ ಜಂಬೂ ಸವಾರಿ ಹೋಗುವಂತಹ ಸಯ್ಯಾಜಿರಾವ್ ರಸ್ತೆಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವ ಹೇಗಿರುತ್ತೆ, ಯಾವ ರೀತಿ ಅವರು ದಸರಾವನ್ನ ಕಣ್ತು ತುಂಬಿಕೊಂಡಿದ್ದಾರೆ ಅಂತ ಅವರ ಒಂದು ಅನುಭವವನ್ನ ತಿಳ್ಕೊಳ್ಳೋದಕ್ಕೆ ನಾನು ಹೊರಟಿದ್ದೀನಿ. ಬನ್ನಿ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅಮ್ಮ, ನಿಮ್ ಹೆಸರು?
1: ಭಾಗ್ಯ.
0: ಸಯ್ಯಾಜಿರಾವ್ ರೋಡ್ ಅಲ್ಲಿ ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ?
1: ಕಣ್ಣಾಸ್ಪತ್ರೆ ಎದುರುಗಡೆ 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ.
0: ಏನೇನ್ ವ್ಯಾಪಾರ ಮಾಡ್ತಿದ್ದೀರಾ?
1: ನಾವು ಬಾಚನ್ಗೆ ಪೇಸ್ಟ್, ಬ್ರಷ್, ಸ್ಟೀಲ್ ತಟ್ಟ, ಸ್ಪೂನು ಮತ್ತೆ ಬೇಸನ್ಗಳು ಮಾರ್ತೀವಿ.
0: ಇವಾಗ ಮಳೆ ಬಂದ್ರೆ ಏನ್ ಮಾಡ್ತೀರಾ?
1: ಮಳೆ ಬಂದ್ರೆ ಛತ್ರಿ ಕಟ್ತೀವಿ, ತಾರ್ಪಲ್ ಕಟ್ತೀವಿ, ನಿಂತ್ಕೊತೀವಿ.
0: ಎಷ್ಟೊತ್ತಿಗೆ ಬರ್ತೀರಾ ನೀವು?
1: 5 ಗಂಟೆಗೆ ಬರ್ತೀವಿ. 9 ಗಂಟೆಗೆ ಮನೆಗೆ ಹೋಗ್ತೀವಿ.
0: ಬೆಳಿಗ್ಗೆ 5 ಗಂಟೆಗೆ ಬಂದ್ರೆ ರಾತ್ರಿ 9 ಗಂಟೆಗೆ ಹೋಗೋದಾ? ಅಲ್ಲಿ ತನಕ ಇಲ್ಲೇ ಇರ್ತೀರಾ? ಇಲ್ಲಿ ಈಗ ವಾಶ್ರೂಮ್ ಗೆಲ್ಲ ಹೋಗ್ಬೇಕು ಅಂದ್ರೆ
1: ಇಲ್ಲಿ ಬಾತ್ರೂಮ್ ಐತೆ,
0: ಪಬ್ಲಿಕ್ ಟಾಯ್ಲೆಟ್ ಇದೆಯಲ್ಲ ಅಲ್ಲ,
1: ಅಲ್ಲಿ 5 ರೂಪಾಯಿ ಕೊಡೋದು ಹೋಗೋದು.
0: ಊಟ ತಿಂಡಿ
1: ಹೋಟ್ಲಲ್ಲೇ, ಏನೋ ಒಂದು 30 ರೂಪಾಯಿ ಅನ್ನ ತರಿಸೋದು ತಿನ್ನೋದು, ಮನೆಯಲ್ಲೋಗಿ ಅಡಿಗೆ ಮಾಡಿದ್ರೆ ಮಾಡೋದು, ಮಾಡದೇ ಇರಲಿಲ್ಲ. ನಾವು ಚಾಮರಾಜನಗರ, ಚಾಮರಾಜನಗರಿಂದ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ ನಮ್ಮ ತಾಯಿ ತಂದೆ ತೀರೋದ್ರು. 40 ವರ್ಷ ಆಯ್ತು ವ್ಯಾಪಾರ ಹಾಕಿ, ಒಂದ್ ಮನೆ ಇಲ್ಲ, ಒಂದ್ ಮಠ ಇಲ್ಲ, ಏನಂದ್ರೆ ಏನಿಲ್ಲ.
0: ಮತ್ತೆ ಎಲ್ಲಿಂದ ಬರೋದು ನೀವು ಇವಾಗ?
1: ಕ್ಯಾತ್ಮನಳ್ಳಿಯಿಂದ ಬರೋದು.
0: ದಿನ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀರಾ?
1: ಅದು ಈಗ 30 ರೂಪಾಯಿ ಇಲ್ಲ ಆಟೋ ಚಾರ್ಜ್. ಆಟೋದಲ್ಲಿ ಐತಿ, ಆಟೋದಲ್ಲಿ ಬರ್ತೀವಿ.
0: ಆಗತ್ತಾ ವ್ಯಾಪಾರ?
1: ಸುಮಾರಾಗ ಆಯ್ತು, ಒಂದ್ ದಿವಸ ಆಯ್ತದೆ, ಒಂದ್ ದಿವಸ ಆಗಲ್ಲ.
0: 40 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾ
1: ಇದ್ದಾರೆ
0: ಇದೇ ಜಾಗದಲ್ಲಿ?
1: ಇದೇ ಜಾಗ. ಮಕ್ಕಳು ಮರಿ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ, ಈಗ ನಾವು ಮನೆ ಮಾಡ್ಕೊಂಡು 10 ವರ್ಷ ಆಯ್ತು ಬಾಡಿಗೆ ಮನೆ ಮಾಡ್ಕೊಂಡು. ಇನ್ನು ಇದ್ಬಿಟ್ರೆ ನಮ್ಗೆ ಜೀವನ ಯಾವುದೂ ಇಲ್ವಲ್ಲ. ನಮ್ಗೆ ಒಂದು ಕೆಲಸ ಬರಲ್ಲ, ಒಂದು ಗಾರ ಕೆಲಸ ಬರಲ್ಲ, ಏನು ಬರಲ್ಲ. ಒಂದು ಕೂಲಿ ಮಾಡಿ ಅಭ್ಯಾಸ ಇಲ್ಲ. ಈ ವ್ಯಾಪಾರ ಮಾಡ್ತೀವಿ, ಸಾಲ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಲ್ಲಿ ಬಿಲ್ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು. ಏನು ಇವಾಗ ಒಂದು ಸ್ವಲ್ಪ ಲೈಟ್ ಬಿಲ್ಲು ಜೀರೋ ಮಾಡಿಸಿದೀವಿ, ಕಮ್ಮಿ ಬರ್ತದೆ. ಇವಾಗ ಅದು ಆದ್ಮೇಲೆ ಇನ್ಯಾರ್ಯಾರು ಕಾನೂನು ಬರ್ತದ, ಏನು ಇನ್ನೇನು ಬಾಡಿಗೆ ಎಷ್ಟಾಯ್ತದ, ಲೈಟ್ ಬಿಲ್ ಎಷ್ಟಾಯ್ತದ ಗೊತ್ತಿಲ್ಲ.
0: ನಿಜ? ನಿಮ್ ಮಕ್ಕಳು?
1: ನಮ್ಮ ಮಕ್ಕಳು ಒಬ್ಬರೇ ಮಗಳು.
0: ಹೌದಾ? ಅವ್ರೇನ್ ಮಾಡ್ಕೊಂಡಿದ್ದಾರೆ?
1: ಅವ್ರು ವ್ಯಾಪಾರ ಮಾಡ್ತಾರೆ.
0: ಏನ್ ವ್ಯಾಪಾರ?
1: ತರಕಾರಿ ಮಾಡ್ತಾರೆ.
0: ಈಗ ನೀವು ಇಲ್ಲಿ ದಸರಾ ಪ್ರೊಸೆಷನ್ ಹೋಗತ್ತಲ್ಲ,
1: ನೋಡ್ತಾ ಇರ್ತೀವಿ ವರ್ಷ ವರ್ಷ, ಅದೇನಿಲ್ಲ, ದಸರಾ ನೋಡ್ತಾನೆ ಇರ್ತೀವಿ.
0: ಅಲ್ಲ, ನಿಮ್ಗೆ ಇಲ್ಲಿ ನೋಡಕ್ ಸಿಗತ್ತಾ?
1: ಜಾಗ ಸಿಕ್ಕಲ್ಲಮ್ಮ, ಓ ಇಲ್ಲಿ ನಮ್ ಬರೋದೇ ಇಲ್ಲ ದಸರಾ ನೋಡಕ್ಕೆ. ಟಿವಿಗಳನ್ನೇ ನೋಡ್ಕತ್ತೀವಿ, ಟಿವಿ ಮೊಬೈಲ್ ಎಲ್ಲ ನೋಡ್ಕತ್ತೀವಿ, ನಾವು ಬರಲ್ಲ. ದಸರಾ ನಳಗ್ ಬಂದ್ ವ್ಯಾಪಾರ ಆಗ್ತೀವಿ ಅಷ್ಟೇ.
0: ದಸರಾ ಟೈಮಲ್ಲಿ ನಾರ್ಮಲ್ ಜಾಸ್ತಿ ಇರತ್ತೆ,
1: ಒಂದ್ ದಿವಸ ಮಾತ್ರ ಅಷ್ಟೇ. ಅವಾಗೇನು ಮಾಮೂಲಿ ವ್ಯಾಪಾರ, ನಮ್ಗೇನು ಇದು ಐಟಮ್ ವ್ಯಾಪಾರ ಆಗಲ್ಲ ಆ ಟೈಮಲ್ಲಿ, ಆಗಲ್ಲ. ಸುಮ್ನೆ ಬಂದು ಜೋಡಿಸ್ತೀವಿ, ಮನೇಲಿ ಇರ್ಬೇಕಲ್ಲ, ಬೇಜಾರಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅಂಗಡಿ ಬಂದು ಜೋಡಿಸ್ತೀನಿ ಅಷ್ಟೇ. ಮಾಮೂಲಿ ವ್ಯಾಪಾರನೇ. ಒಂದ್ ದಿವಸ 7,000 ಆಯ್ತದೆ, ಒಂದ್ ದಿವಸ 1,000 ಆಯ್ತದೆ, ಒಂದ್ ದಿವಸ 3,000 ಆಯ್ತದೆ, ಹೇಳಕ್ಕಾಗಲ್ಲ ವ್ಯಾಪಾರ.
0: ಆನೆಗಳು ನೋಡಿದ್ದೀರಾ?
1: ಡೈಲಿ ಬರ್ತವೆ, ಡೈಲಿ ಬಂದು ಆ ಕಡೆ ಹೋಯ್ತವೆ, ಬೊಂಬು ಬಜಾರ್ ಕಡೆ ಹೋಯ್ತವೆ, ತಿರ್ಗಾ ಮತ್ತೆ 7-8 ವರೆಗೆಲ್ಲ ಇಲ್ಲಿ ಬರ್ತವೆ ಸಾಯಂಕಾಲ.
0: ನೀವು 40 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀನಿ ಅಂದ್ರಲ್ಲ, ದಸರಾ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ?
1: ಅವಾಗ್ಲೇ ಪರವಾಗಿಲ್ಲ ನಮ್ಗೆ.
0: ಅಂದ್ರೆ?
1: ಅಂದ್ರೆ ಅವಾಗ್ಲೇ ಅಂದ್ರೆ ನಮ್ಗೆ ಮನಿ ಕೊಳಕ್ಕೆ ತೊಂದ್ರೆ ಇರ್ಲಿಲ್ಲ, ಏನಿರ್ಲಿಲ್ಲ, ಊಟ ತಿಂಡಿ ಏನು ತೊಂದ್ರೆ ಇರ್ಲಿಲ್ಲ. ಎಲ್ ಬೇಕಾದ್ರೆ ಅಲ್ಲಿ ಮಲಿಕತ್ತಿದ್ಮು ಮಾಡ್ತಿದ್ಮು, ಹುಡುಗರುಗಳಿದ್ರು ಮಾಡ್ತೀವಿ. ಇವಾಗ್ಲೇ ನಮ್ಗೆ ತುಂಬಾ ಇದು, ತುಂಬಾ ಜನ ಸತ್ತೋಗ್ಬಿಟ್ರು, ನಮ್ ಫ್ರೆಂಡ್ಗಳೆಲ್ಲ ಸತ್ತೋಗ್ಬಿಟ್ರು. ನಾನೊಬ್ಳೆ ಇರೋದು ಈ ಏರಿಯಾದಲ್ಲಿ, ನಾನೊಬ್ಳೆ.
0: ಅಂದ್ರೆ ನಿಮ್ಗೆ ಮುಂಚೆ ಆದ್ರೆ ದಸರಾ ನೋಡಕ್ಕಿಲ್ಲ ಆಗ್ತಿತ್ತು, ಇವಾಗ ಆಗಲ್ಲ ಅಂತಾನ ನೀವ್ ಹೇಳ್ತಿರೋದು?
1: ಮುಂಚೆ ಪರವಾಗಿಲ್ಲ, ಆದ್ರೆ ಇವಾಗ ಇಲ್ಲ, ಆತರ ಇಲ್ಲ.
0: ನಿಮ್ ಹೆಸರೇನ್ ಹೇಳಿದ್ರಿ?
1: ಭಾಗ್ಯ.
0: ಭಾಗ್ಯ.
1: ಕಣ್ಣಾಸ್ಪತ್ರೆ ಎದುರುಗಡೆ 40 ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಅವಾಗ ನಮ್ಗೆ ಉಟ್ಕೊಳ್ಳೋಕೆ ಒಂದು ಬಟ್ಟೆ ಇರ್ಲಿಲ್ಲ, ಯಾರ್ಯಾರ ಕೊಟ್ಟದ ಬಟ್ಟೆಗಳೆಲ್ಲ ಹಾಕತ್ತಿದ್ವಿ. ಈಗ ಭಗವಂತ ತಾಯಿ ನಮ್ಮವ್ವ ಕಣ್ಬಿಟ್ಟವ್ರೆ, ನಾವೇ 4 ಜನಕ್ಕೆ ಕೊಡಬೇಕು ಹಂಗ್ ಮಡಗಿದೀವಿ. ಇವಾಗ ಏನು ವ್ಯಾಪಾರ ಮಾಡ್ತೀವಿ ಅಂತ ಅದನ್ನ ಮರೆಯಲ್ಲ. ಒಂದೇ ಸೀರ, ಒಂದೇ ಜಾಕೆಟ್, ಒಂದೇ ಲಂಗ, ಅದೇ ಒಗಿಬೇಕು, ಅದೇ ಉಟ್ಕೋಬೇಕು, ಮರದಡಿ ನಿಂತ್ಕೋಬೇಕು, ಅದು ಒಣಗ ಗಂಟ. ಇವಾಗ ಏನು ದೇವರು ನಮಗೆ ಹಂಗೆ ಮಡಗಿಲ್ಲ. ಐದ್ ಪೂಜಾ ತೊಳಿತೀವಿ, ಬಂತೀವಿ, ಪೂಜಾ ಮಾಡ್ತೀವಿ, ಅರ್ಶಿನ ಕುಂಕುಮ ಇಡ್ತೀವಿ, ಕುಂಬಳಕಾಯಿ ಹೊಡಿತೀವಿ ಅಷ್ಟೇ. ನೀ ಸ್ನಾನ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಇನ್ನೇನಿಲ್ಲ. ಮನೇಲಿ ಮಾಡಿದ್ರೆ ಮಾಡ್ತೀವಿ, ಮಾಡಿದ್ರೆ ಹೋಟ್ಲಲ್ಲಿ ತಿಂತೀವಿ.
0: ಸರಿ,
1: ಪರಿಸ್ಥಿತಿ ಹೇಳ್ಕೋಬೇಕು. ಇವತ್ತು ಇಲ್ಲದ ನಾನು ದುಡ್ಡು ನೋಡ್ತೀನಿ, ವ್ಯಾಪಾರ ಮಾಡ್ತೀನಿ ಅಂತ ಇಲ್ಲದ ಹಳೆಯದೆಲ್ಲ ಮರಿಬಾರ್ದು. ಅದೆಲ್ಲ ಗ್ಯಾಪ್ ಇಟ್ಟಿದ್ರೆ ನಮ್ಮಪ್ಪ ನಮ್ಗೆ ಕಾಪಾಡ್ತಾನೆ. ನನ್ ಸ್ವತ್ತೋಗಿದ್ರೆ ಈಗ 4-5 ವರ್ಷ ಆಯ್ತಿತ್ತು, ಏನ ದೇವ್ರ ಕಟಾಕ್ಷಿಂದ ಚೆನ್ನಾಗಿದ್ದಾನೆ.
0: ಆರೋಗ್ಯ ಸಮಸ್ಯೆ ಆಗಿತ್ತಾ? ಏನಾಗಿತ್ತು?
1: ಇಲ್ಲಿ ಬಿದ್ಬಿಟ್ಟು ಏಟಾಗ್ಬಿಟ್ಟಿತ್ತು, ಇವಾಗ ಪರವಾಗಿಲ್ಲ.
0: ಇರ್ಲಿ ಬಿಡಿ, ಆರೋಗ್ಯವಾಗಿದ್ದೀರಲ್ಲ, ಹಿಂಗೆ ಆರೋಗ್ಯವಾಗಿರಿ, ಚೆನ್ನಾಗಿ ವ್ಯಾಪಾರ ಆಗ್ಲಿ ಇನ್ನೂವೆ. ಹಾ ನೋಡಿ, ನೀವೇ ಹೇಳಿದ್ರಲ್ಲ ದೇವ್ರ ಇವಾಗ ಚೆನ್ನಾಗಿ ಇಟ್ಟಿದ್ದಾನೆ ಅಂತ, ಹಿಂಗೆ ಚೆನ್ನಾಗಿರಿ ಆಯ್ತಾ? ಥ್ಯಾಂಕ್ ಯು ನಮ್ ಜೊತೆ ಮಾತಾಡಿದ್ದಕ್ಕೆ.
1: ಥ್ಯಾಂಕ್ ಯು.
0: ದಸರಾ ಶುಭಾಶಯಗಳು.
1: ದಸರಾದ ಶುಭಾಶಯಗಳು.

0: ಅಮ್ಮ ನಿಮ್ ಹೆಸರು?
1: ಶಾಂತಮ್ಮ.
0: ಶಾಂತಮ್ಮ, ತುಳಸಿ ವ್ಯಾಪಾರ ನಿನ್ನೆ ಮಾಡದ್ ನೀವು?
1: ಇದೊಂದೇ ಮಾಡೋದು.
0: ಎಷ್ಟು ವರ್ಷದಿಂದ ಮಾಡ್ತೀವಿ?
1: 40 ವರ್ಷದಿಂದ ಮಾಡ್ತೀವಿ.
0: ಓ, 40 ವರ್ಷದಿಂದ
1: ಇಲ್ಲೇ ಡೈಲಿ ಮಾಡೋದು.
0: ಇಲ್ಲೇ ಸಯ್ಯಾಜಿರೋ ರೋಡ್ ಅಲ್ಲಿ?
1: ಇದೇ ರೋಡ್.
0: ಬೇರೆ ಎಲ್ಲ ಜಾಗನೂ ಬದಲಾಯಿಸಿಲ್ವಾ? ಇದೇ ಜಾಗನೇನ? ಇದು ತುಳಸಿ ವ್ಯಾಪಾರನೇ ಯಾಕೆ?
1: ಅದೇನು, ದೇವ್ರಿಗೆ ಹಾಕಕ್ ಮಾತ್ರ. ಶನಿದೇವ್ರು, ಶನಿದೇವ್ರಿಗೆ, ಆಂಜನೇಯನ್ಗೆ, ಎಲ್ಲಕ್ಕೂ ಹಾಕ್ತಾರೆ.
0: ಅಂದ್ರೆ ನಿಮ್ಗೆ ಡೈಲಿ ಇಷ್ಟು ಮಾಡ್ಬೇಕು ಅಂತಿರತ್ತ?
1: ಡೈಲಿ ಆದ್ರೆ ಆಗತ್ತೆ, ಆಗದವ್ರಿಲ್ಲವ, ಏನ್ ಮಾಡಕ್ಕಾಗತ್ತೆ. ಒಂದ್ ದಿವಸ ಇನ್ನು ಶುಕ್ರವಾರ ಶನಿವಾರ ಆಗತ್ತೆ, ಹಬ್ಬಗಳೆಲ್ಲ ಆಗತ್ತೆ, ಇನ್ ಬಾಕಿ ದಿವಸ ಏನಷ್ಟು ಆಗಲ್ಲ, ಅದಕ್ಕೆ ಬಾಕಿ ದಿವಸ ಕಡಿಮೆ.
0: ಸರಿ, ಈಗ ನೀವ್ ಆಗ್ಲೇ ಹೇಳ್ತಿದ್ರಲ್ಲ ನಿಮ್ ತಾಯಿ ಅವ್ರು ಮಾಡ್ತಾ ಇದ್ರು ಅಂತ.
1: ನಮ್ ತಾಯಿ 50 ವರ್ಷಕ್ಕೆ ಮುಂಚೆ 60 ವರ್ಷಕ್ಕೆ ಮುಂಚೆ ಮಾಡ್ತಾ ಇದ್ರು. ಅನ್ನಕ್ಕೆ ಈಗ ನಾನ್ ಬಂದು 40 ವರ್ಷ ಆಯ್ತು.
0: ಅಂದ್ರೆ ಈಗ ನಿಮ್ ತಾಯಿ ಮಾಡ್ಕೊಂಡ್ ಬಂದ್ರು, ನೀವ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ ಅಷ್ಟೇ?
1: ಹೌದು. ಇನ್ ನಾವು ಬರ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಬರಲ್ಲ.
0: ಸರಿ, ಚೆನ್ನಾಗತ್ತ ವ್ಯಾಪಾರ?
1: ಪರವಾಗಿಲ್ಲ, ಆಗುತ್ತೆ. ಒಂದೊಂದ್ ದಿವಸ ಒಂದ್ 200 ರೂಪಾಯಿ ಸಿಗುತ್ತೆ, ಒಂದ್ ದಿವಸ 100 ರೂಪಾಯಿ ಸಿಕ್ಕಿತ್ತೆ, ಒಂದ್ ದಿವಸ ಶನಿವಾರ ಶುಕ್ರವಾರ ಒಂದ್ 5 ರೂಪಾಯಿ ಸಿಕ್ಕಿತ್ತೆ.
0: ಎಷ್ಟೊತ್ತಿಗೆ ಬರ್ತೀರಾ?
1: ನಾವು ಬೆಳಗ್ಗೆ 5:30 ಬರ್ತೀವಿ. 5:30 ಬಂದ್ರೆ ಸಂಜೆ 8 ಗಂಟೆ
0: ಅಷ್ಟೊತ್ತಂಕ ಇರತ್ತ ತುಳಸಿ? ಏನಾಗಲ್ವಾ?
1: ಏನಾಗಲ್ಲ, ಮಾ ಛತ್ರಿ ಕಟ್ತೀವಲ್ವಾ.

0: ಅದೇನಾಗಲ್ಲ, ಚೆನ್ನಾಗಿರುತ್ತೆ. ಅದು ಬಿಸಿಲಲ್ಲಿ ಒಣಗಿಸಲ್ಲ, ಛತ್ರಿ ಕಟ್ಬಿಟ್ರೆ ಮುಚ್ಚಿ ಮಾಡಕತ್ತೀವಿ, ವ್ಯಾಪಾರ ಆದಂಗೆ.
1: ಈಗ ಬೆಳಿಗ್ಗೆ 5:30 ಸಂಜೆ ತನಕ,
0: ಸಂಜೆ ಒಂದೊಂದ್ ದಿವಸ. ಈಗ ಬಾಕಿ ದಿವಸ ಮಧ್ಯಾಹ್ನಕ್ಕೆ ಹೊರಟೋಗ್ತೀನಿ. ಶುಕ್ರವಾರ, ಶನಿವಾರ, ಗುರುವಾರ ಮೂರು ದಿವಸ ಮಾತ್ರ ಸಂಜೆ ಗಂಟೆ
1: ಇದೇ ಜಾಗದಲ್ಲೇ ಕೂತಿರ್ತೀರಿ?
0: ಇಲ್ಲೇ ಕೂತಿರ್ತೀನಿ.
1: ಊಟ ತಿಂಡಿ ಎಲ್ಲ ಇಲ್ಲೇನಾ?
0: ಇಲ್ಲೇ ತರ್ಸ್ಕತೀವಿ, ಹೋಟ್ಲಲ್ಲಿ ಇಲ್ಲ ಅಂದ್ರೆ ಮನೆಯಿಂದ ತರ್ಸ್ಕತೀವಿ.
1: ನಿಮ್ ಮನೆ ಸೂರ್ಯ ಬೇಕರಿ ಹತ್ರ ಅಲ್ವಾ?
0: ಬಾಡಿಗೆ ಮನೆ.
1: ಹೇಗ್ ಬರ್ತೀರಾ?
0: ಆಟೋದಲ್ಲಿ, ಇಲ್ಲ ಬಸ್ಸಲ್ಲಿ, ಟೆಂಪೋದಲ್ಲಿ, ಯಾವ್ದ್ರಲ್ಲ. ನನ್ಗೆ ಮಂಡಿ ಕಾಲು ನೋವು ಬಂದ್ಬಿಟ್ಟು ಆಟೋದಲ್ಲಿ ಬಂದ್ಬಿಡ್ತೀನಿ ಬೆಳಗ್ಗೆ.
1: ಸರಿ ಸರಿ. ಈಗ ದಸರಾ ಪ್ರೊಸೆಷನ್ ಇದೇ ರೋಡ್ ಅಲ್ಲಿ ಹೋಗೋದು ಅಲ್ವಾ? 40 ವರ್ಷದಿಂದ ನೀವ್ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀನಿ ಅಂದ್ರಿ. ನಿಮ್ ತಾಯಿಯವರು 50 ವರ್ಷದಿಂದ ಮಾಡ್ತಿದ್ರು ಅಂತ ಹೇಳಿದ್ರಿ. ಈಗ ನಿಮ್ ತಾಯಿಯವರು ರಾಜರು ನೋಡಿದಾರ?
0: ಅವ್ರು ನೋಡಿದಾರೆ, ನಮ್ಗೆ ಗೊತ್ತಿಲ್ಲ. ಅವ್ರು ನೋಡಿದಾರೆ, ಅವ್ರ ತಾತ ಮುತ್ತಾತನೆಲ್ಲ ನೋಡಿದಾರೆ. ನಮ್ ತಾಯಿಯವ್ರು ನೋಡಿದ ತೀರ್ಕೊಂಡು ಈಗ 5 ವರ್ಷ ಆಯ್ತು.
1: ಏನ್ ಹೇಳೋರು ಅದನ್ನೆಲ್ಲ ನೋಡಿದ್ದು? ಅವ್ರದ ಅನುಭವ,
0: ಅವ್ರಿಗೆ ಅನುಭವ ಅಂದ್ರೆ ರಾಜನ್ ನೋಡ್ಬೇಕು. ಅವರು ಎದ್ದು ಹೋಗ್ತಾ ಇರ್ಲಿಲ್ಲ, ಇಲ್ಲೇ ಕುತ್ಕೊಂಡು ನೋಡ್ತಾ ಇರೋದು.
1: ಹೇಗಿರ್ತಿತ್ತಂತೆ ಆ ಸಮಯದಲ್ಲಿ?
0: ಆ ಸಮಯದಲ್ಲಿ ಚೆನ್ನಾಗಿರ್ತಿತ್ತು, ಮಹಾರಾಜರು ಇತ್ತ ಇದ್ರಲ್ವಾ, ಅವಾಗ ಚೆನ್ನಾಗಿರ್ತಿತ್ತು. ಇವಾಗ ಏನ್ ಮಹಾರಾಜರು ಹೋಗಲ್ವಲ್ಲ, ಬರೀ ದೇವ್ರ ಮಾತ್ರ ಹೋಗೋದು ಚಾಮುಂಡೇಶ್ವರಿ.
1: ನಿಮ್ ತಾಯಿಯವರು ರಾಜರನ್ನ ನೋಡಿದಾರಲ್ಲ,
0: ನೋಡಿದಾರೆ.
1: ಅವಾಗ ದಸರಾ ಹೇಗಿತ್ತು ಪ್ರೊಸೆಷನ್ ಅಂತ?
0: ಅವಾಗ ಚೆನ್ನಾಗಿರ್ತಂತೆ, ಅದೇ ಜನ ಜಾಸ್ತಿ ಬರ್ತಿದ್ರು ಮಹಾರಾಜರು ನೋಡಕ್ಕೆ. ಇವಾಗ ಸ್ವಲ್ಪ ಕಡಿಮೆ, ಇವಾಗ್ಲೂ ಬರ್ತಾರೆ ಅಂದ್ರೆ ಮಹಾರಾಜರು ಇದ್ದಷ್ಟು ಆಗಲ್ಲ ಈಗ.
1: ಓ, ಅಂದ್ರೆ ಇವಾಗಿಂತ ಮಹಾರಾಜರು ಇದ್ದಾಗಲೇ ಜಾಸ್ತಿ ಜನನ?
0: ಜಾಸ್ತಿ, ಅವಾಗ ಹಳ್ಳಿಯವರೆಲ್ಲ ಬರ್ತಾ ಇದ್ರು.
1: ನೀವ್ ನೋಡಿದಿರಾ?
0: ಇಲ್ಲೇ ಕುತ್ಕೊಂಡಿದ್ದೀವಲ್ಲ, ನಾವ್ ಎಲ್ಲಿ ಎದ್ದಾಗಲ್ಲ, ಇಲ್ಲೇ ಕುತ್ಕೊಂಡು ನೋಡೋದಷ್ಟೇ.
1: ತಾಲೀಮ್ ಸರಿ, ಜಂಬೂ ಸವಾರಿ ದಿನ,
0: ಜಂಬೂ ಸವಾರಿ ದಿವಸ ಬೆಳಗ್ಗೆ ಹೊತ್ತು ಸ್ವಲ್ಪ ತಿರ್ತೀನಿ, ಹೊಂಟೋಗ್ಬಿಡ್ತೀನಿ ಮನೆಗೆ. ಜನ ರಸ್ ಇದ್ರೆ ಆಗಲ್ಲ ನಮ್ಗೆ, ಅದಕ್ಕೆ ಹೊರಟೋಗ್ಬಿಡ್ತೀನಿ ಮನೆಗೆ.
1: ವ್ಯಾಪಾರ
0: ಟಿವಿಲೇ ನೋಡ್ಕತ್ತೆ, ಅವತ್ತೇನ್ ವ್ಯಾಪಾರ ಇರಲ್ಲ.
1: ಅಲ್ಲಲ್ಲ, ವ್ಯಾಪಾರ ಇರಲ್ಲ. ಸರಿ, ಜಂಬೂ ಸವಾರಿ ನೋಡ್ಬೇಕು ಅಂತ ನೀವು ಕೂತ್ಕೊಳ್ಳಲ್ವಾ?
0: ಜನ ಜಾಸ್ತಿ ತಳ್ಳಾಟ ಇರ್ತದಲ್ವಾ?
1: ಸರಿ, 40 ವರ್ಷದಲ್ಲಿ ಒಂದ್ಸತಿನೂ ನೀವು ನೋಡಿಲ್ವಾ ಕೂತು ಇಲ್ಲಿ ಜಂಬೂ ಸವಾರಿ?
0: ನೋಡಿದೀನಿ, ನೋಡಿದೀನಿ ಒಂದ್ 2-3 ಸತಿ. ಇವಾಗ ಎಲ್ಲ ತಳ್ಳುತ್ತಾರೆ, ಹುಷಾರಿಲ್ಲ ನನ್ಗೆ ಅಂದ್ಬಿಟ್ಟು ತಳ್ಳಾಡ್ತಾರೆ ಅಂದ್ಬಿಟ್ಟು ನಾವು ಹೇಳಿದ್ದೀನಿ ಅಷ್ಟೇ.
1: ಈಗ ಮಾಮೂಲಿ ದಿನಗಳಿಗಿಂತ ಈ ದಸರಾ ಟೈಮಲ್ಲಿ, ಅಂದ್ರೆ ಜಂಬೂ ಸವಾರಿ ದಿನ ಬಿಟ್ಟು, ಅವತ್ತು ಪ್ರೊಸೆಷನ್ ಹೋಗುತ್ತೆ ಹೌದು, ಅದೇ ಅವತ್ತಿನ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ವ್ಯಾಪಾರ ಹೆಂಗಾಗುತ್ತೆ?
0: ಪೂಜೆ ಚೆನ್ನಾಗುತ್ತೆ, 5 ಪೂಜೆ ಮಾಡ್ತಾರಲ್ವಾ, ಅವಾಗ ಚೆನ್ನಾಗಿರುತ್ತೆ. ಜಂಬೂ ಸವಾರಿ ಸೇರಿ ಯಾರು ಕೂತ್ಕೊಳ್ಳೋದೇ ಇಲ್ಲ ಬಿಡಿ, ಇಲ್ಲಿ ಬೆಳಗ್ಗೆ ಹೊತ್ತೊಂದು ಸ್ವಲ್ಪ ಕೂತ್ಕೋತಾರೆ, ನಮಗೆ ಎಲೆ ಎತ್ತಿರ್ಬಿಡಿ, ಇಲ್ಲ ಎಲ್ಲ ಜಾಗ ಇಡ್ಕೋತಾರಲ್ವಾ.
1: ಸರಿ ಸರಿ. ನಿಮ್ಗೆ ವ್ಯಾಪಾರ ಖುಷಿ ಕೊಡುತ್ತಾ?
0: ನಾವು ವ್ಯಾಪಾರ ಮಾಡ್ಲೇಬೇಕು, ಮನೇಲಿ ಇರಕ್ ಆಗಲ್ಲ ನಮ್ಗೆ, ಬಂದ್ಬಿಡ್ತೀವಿ ಮನೇಲಿ ಇರಕ್ ಆಗಲ್ಲ. ಮನೇಲಿ ಇದ್ರೆ ಮಲ್ಕೋಬೇಕು ಅಷ್ಟೇ, ಇಲ್ಗಾದ್ರೆ ಜನನ ಆರಾಮ ನೋಡ್ತಾ ಕುತ್ಕೋಬೋದಲ್ಲ, ಆಗ್ಲಿ ಆಗದೆ ಹೋಗ್ಲಿ ಕುತ್ಕೋಬೇಕು ಇಲ್ಲಿ.
1: ನಿಮ್ಗೆ ಏನೋ ಮನ್ಸಿಗೆ ಸಮಾಧಾನ ಬಂದ್ಬಿಟ್ರೆ?
0: ಬಂದ್ರೆ ಸಮಾಧಾನ ಅಲ್ವ್ರ, ಮನೇಲಿದ್ರೆ ಸುಮ್ಮನೆ ಮಲಗ್ಬೇಕು, ಟಿವಿ ನೋಡ್ಬೇಕು ಅಷ್ಟೇ, ಇನ್ನೇನು ಮಾಡಲ್ಲ. ಇಲ್ಲಾದ್ರೆ ಜನ ನೋಡ್ಕೊಂಡಾರ ಕುತ್ಕೋತೀವಿ ಅಷ್ಟೇ, ಸುಮ್ಮನೆ ನಮ್ಮ ಖುಷಿಗೆ ಬರ್ಸ್ಕರ ಬರೋದು. ಮನೇಲಿ ಏನು ಹೋಗು ಅಂತ ಹೇಳಲ್ಲ, ಆದ್ರೆ ನನಗೆ ಆಗಲ್ಲ, ಅಲ್ಲಿ ಮನೇಲಿ ಇರೋಕ್ಕಾಗಲ್ಲ.
1: ಅಂದ್ರು ಕೈಕಾಲ್ ಗಟ್ಟಿ ಇರೋ ತನಕ ಎಷ್ಟಾಗತ್ತೋ ಅಷ್ಟು ಮಾಡ್ಬೇಕು ಅಷ್ಟೇ.
0: ಹೌದು, ಕೂತ್ಕೊಂಡಿದ್ರೆ ಮನೇಲಿದ್ರೆ ಮನರೋಗ ಜಾಸ್ತಿ, ಮನೇಲಿ ಮಲಗದಂಗೆ ಇರ್ತೀವಲ್ವಾ, ಅದಾಗಲ್ಲ. ಅದು
1: ಆಗ್ಲಿ, ಹಿಂಗೆ ಆರಾಮಾಗಿ ಆರೋಗ್ಯವಾಗಿರಿ, ಇನ್ನು ಚೆನ್ನಾಗಾಗ್ಲಿ ವ್ಯಾಪಾರ.
0: ಆಯ್ತು,
1: ಥ್ಯಾಂಕ್ ಯು ಅಮ್ಮ ಮಾತಾಡಿದ್ದಕ್ಕೆ.
0: ಆಯ್ತು, ಒಳ್ಳೆ
1: ದಸರಾ ಶುಭಾಶಯಗಳು.
0: ಶುಭಾಶಯಗಳು.

0: ಅಮ್ಮ ನಿಮ್ ಹೆಸರು?
1: ಮರಿಯಮ್ಮ. ವಯಸ್ಸು 86.
0: ಸೊ ಈ ಕೆ ಆರ್ ಹಾಸ್ಪಿಟಲ್ ಎದುರುಗಡೆ ಈ ಸರ್ಕಲ್ ಅಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತೀನಿ?
1: 20 ವರ್ಷದಿಂದ ಮಾಡ್ತೀನಿ. ದೊಡ್ಡ ಮಾರ್ಕೆಟ್ ಅಲ್ಲಿ ಅಂಗಡಿ ಇತ್ತು, ಗ್ಲಾಸ್ ಆಗೋಯ್ತು. ಇದು 20 ವರ್ಷದಿಂದ ಮಾರ್ತಾ ಇದ್ದೀನಿ. ಇಲ್ಲಿ
0: ಜಂಬೂ ಸವಾರಿ ನೋಡಿದಿರಾ?
1: ಮಹಾರಾಜರು ಸಿಂಹಾಸನ ಕೂತ್ಕ ಬರ್ತಿದ್ರು, ಒಯ್ತಿದ್ರು ಅವಾಗಿನ ಕಾಲದಲ್ಲಿ. ಇವಾಗಿಲ್ಲ, ನಾವೇನ್ ಮಾಡಕ್ಕಾಯ್ತು?
2: ನಮಸ್ತೆ. ನಮ್ಮ ಚಿಕ್ಕಮ್ಮವ್ರ ಹತ್ರ ಮಾಹಿತಿ ಕೇಳ್ತಾ ಇದ್ರು, ಅವ್ರಿಗೆ ಸ್ವಲ್ಪ ಕಿವಿ ಕೇಳ್ದೇ ಇರೋದ್ರಿಂದ ನಾನು ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ.
0: ನಿಮ್ ಹೆಸರು ಸರ್?
2: ನನ್ನ ಹೆಸರು ಪುಟ್ಟರಾಜು ಅಂತ. ನಾವು ಮೈಸೂರಿನವ್ರೇನೆ. ಫಸ್ಟ್ ಎಲ್ಲ ದಸರಾ ಬರ್ಬೇಕಾದ್ರೆ ಹಳ್ಳಿ ಹಳ್ಳಿ ಕಡೆಯಿಂದ ಎತ್ತಿನ ಗಾಡಿಗಳು ಕಟ್ಕೊಳ್ಳೋದು, ನಡ್ಕೊಂಡು ಬರೋದು ಇದೆಲ್ಲ ಮಾಡ್ತಿದ್ರು. ಅವಾಗ ರಾಜರು ಬರ್ಬೇಕಾದ್ರೆ ಅದು ಅವಾಗಿನ ಜನಸಂಖ್ಯೆನೆ ಬೇರೆ, ಇವಾಗಿನ ಜನಸಂಖ್ಯೆನೆ ಬೇರೆ. ಅವಾಗ ತುಂಬಾ ಖುಷಿ ಆಯ್ತಿದ್ದು, ಆ ರಾಜರು ಬಂದ ತಕ್ಷಣ ಎಲ್ಲ ಎದ್ದಿ ಕುಣದಿ ಕುಪ್ಪಳಿಸ್ತಾ ಇದ್ರು. ಅವಾಗ ಆ ಖುಷಿನೇ ಬೇರೆ, ಈ ಖುಷಿನೇ ಬೇರೆ. ಅವಾಗ ಇದ್ದಷ್ಟು ಖುಷಿ ಇವಾಗಿಲ್ಲ, ಅವಾಗ ಇದ್ದಷ್ಟು ಜನಸಂಖ್ಯೆ ಇವಾಗಿಲ್ಲ. ನಮ್ಮ ಸೋದರ ಮಾವದರೆಲ್ಲ ಅರಮನೆ ಪೈಲ್ವಾನರಾಗಿದ್ರು, ಅವ್ರಿಗೆಲ್ಲ ಜಾಗಗಳು ಕೊಟ್ಟಿದ್ರು, ಒಡವೆಗಳು ಕೊಟ್ಟಿದ್ರು, ಸೀರೆಗಳು ಕೊಟ್ಟಿದ್ರು, ಒಳ್ಳೊಳ್ಳೆ ಸೀರೆಗಳೆಲ್ಲ ಕೊಟ್ಟಿದ್ರು. ಅವರೆಲ್ಲ ಕೆಲವರೆಲ್ಲ ಮಾರ್ಕೋಬಿಟ್ಟಿದ್ದಾರೆ, ಕೆಲವರು ಉಳಿಸ್ಕೊಂಡಿದ್ದಾರೆ. ಈಗ ಇನ್ನೂ ಇದೆ ಅವ್ರ ರಾಜರು ಕೊಟ್ಟಿರೋ ಜಾಗಗಳು. ಯಾಕಂದ್ರೆ ನಾವು ನೋಡಿದೀವಿ ರಾಜರು ಬರೋಂತ ಕಾಲದಲ್ಲಿ. ನಾವು ಚಿಕ್ಕ ವಯಸ್ಸಿನ ನಮ್ಮ ಮನೆ ಇಲ್ಲೇ ಬೊಂಬು ಬಜಾರ್ ಮೇನ್ ರೋಡ್ ಅಲ್ಲಿ ಇರೋದು. ಈಗಲೂ ನಮ್ಮ ಮನೆ ತೆರಸ್ ಮೇಲೆ ನಿಂತ್ಕೊಂಡ್ರೆ ಈಗಲೂ ದಸರಾ ಕಾಣುತ್ತೆ. ಆದ್ರಿಂದ ನಾವೆಲ್ಲ ಈಗಲೂ 3 ದಿವಸ ಮುಂಚೆ ಅಂತಾನೆ ಎಲ್ಲ ತಾಟ್ಗಳು ಹಾಸ್ತಾರೆ ಜನ ಕುತ್ಕೊಳ್ಳೋದಕ್ಕೆ. ಜಾಗ ಸಿಕ್ಕಲ್ಲ ಅಂತ ಹೇಳಿ ಎಲ್ಲ ಟಾರ್ಪಲ್ ಹಾಕಿ ಅಡ್ವಾನ್ಸ್ ಆಗಿ ಜಾಗ ರಿಸರ್ವ್ ಮಾಡ್ಕೊಂತಾರೆ. ಆ ತರ ಎಲ್ಲ ನಡೀತಿತ್ತು, ಈಗಲೂ ಅದೇ ತರ ನಡೀತಾ ಇದೆ. ಆದ್ರೆ ಅವಾಗೂ ಖುಷಿ ಇವಾಗಿಲ್ಲ. ರಾಜರದ್ದು ಬರೋಕ್ಕೂ ಖುಷಿಗೂ ಬರೀ ಚಾಮುಂಡಮ್ಮನ ತರೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಈಗ ಹಿಂದೆ ರಾಜರನ್ನು ಚಾಮುಂಡಮ್ಮನು ಮಾತಾಡ್ತಿದ್ರು ಅಂತ ಹೇಳ್ತಾರೆ, ಅವಾಗ ದೇವ್ರ ಜೊತೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಈಗಲೂ ನಂಜನಗೂಡು ದೊಡ್ಡ ತೇರಾಗ್ಬೇಕಾದ್ರೆ ಒಂದ್ ಜಾಗ ಇದೆ, ಆ ಜಾಗದಲ್ಲಿ ಬಂದು ನಿಂತ್ಕೊಬಿಡ್ತದೆ ತೇರು. 1,00,000 ಜನ ಹೇಳಿದ್ರು ಹೋಗೋದಿಲ್ಲ ಅದು. ಮತ್ತೆ ನಂಜುಂಡೇಶ್ವರ ಚಾಮುಂಡಮ್ಮನ ಹತ್ರ ಬಂದು ಮಾತಾಡ್ಕೊಂಡೋದ್ಮೇಲೆ ಬರೀ 500 ಜನ ಹೇಳಿದ್ರು ತೇರು ಬಂದ್ಬಿಡ್ತದೆ. ಅವಾಗ ಅದು ದೇವ್ರ ಶಕ್ತಿ ಅಂತ ಅದು ಜನಗಳ ಭಾವನೆ.
0: ಈಗ ನೀವು ನಿಮ್ ಚಿಕ್ಕಮ್ಮ ಅವ್ರ ಎಲ್ಲಾರು ಈಗಲೂ ನೀವು ದಸರಾ ನೋಡಕ್ ಬರ್ತೀರಾ ಇಲ್ಲಿ?
2: ನಮ್ಮನೆ ಇಲ್ಲೇ ಅನ್ನೋದಲ್ಲ, ನಾವ್ ಈ ಸಲ ಅಸದ್ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ವಿ. ನಮ್ಮನೆ ತೆರಸ್ ಮೇಲೆ ನಿಂತ್ಕೊಂಡ್ರೆ ಕಾಣಿಸುತ್ತೆ ದಸರಾ. ಅಂದ್ರೆ ಮುಂದೆ ನಿಂತ್ಕೊಂಡಷ್ಟು ಖುಷಿ ತೆರಸ್ ಮೇಲೆ ಕಾಣಲ್ಲ. ಡೈರೆಕ್ಟ್ ನೋಡೋದಕ್ಕೂ ದೂರದಿಂದ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವಾಗ
0: ಸರ್, ಇವಾಗ ನೀವು ದಸರಾ ನಿಮ್ ಕಾಲದಲ್ಲಿ ಹೋಗಿ ವಾಪಸ್ ಬರ್ತಿತ್ತು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ.
2: ಮತ್ತೆ ಈ ಕಡೆಯಿಂದ ಹೋದ್ರೆ ತಿರ್ಗಾ 1 ಅವರ್ ಅಲ್ಲಿ ರಿಟರ್ನ್ ತಿರ್ಗಾ ಮತ್ತೆ ಬಂದು ಹೋಗ್ತಾ ಇತ್ತು. ಬರೋವರೆಗೂ ಜನ ಕಾಯ್ತಾ ಇದ್ರು. ಅವಾಗ ಅರಮನೆ ಬ್ಯಾಂಡ್ ಅಂತ ಬರ್ತಾ ಇತ್ತು, ಅದು ಅಂಬಾರಿ ಮೇಲೆ ಕುಣ್ಸ್ಕೊಂಡು ಅದು ಒಂಥರ ಮಂಟಪ ತರ ಮಾಡ್ಬಿಟ್ಟು ಅದು ಅಂಬಾರಿ ಮ್ಯೂಸಿಕ್ ಅಂತಾನೆ ಬರ್ತಾ ಇತ್ತು. ಈಗಲೂ ಬರುತ್ತೆ ಅದು ಅಂಬಾರಿ ಮ್ಯೂಸಿಕ್. ಆ ಚಾಮುಂಡಮ್ಮ ಬರ್ಬೇಕಾದ್ರೆ ಅದ್ರ ಮುಂದೆ ಅಂಬಾರಿ ಮ್ಯೂಸಿಕ್ ಬರ್ತಾ ಇರ್ತದೆ.
0: ಸರ್, ಇವಾಗ ಅವಾಗ ಜನ ಜಾಸ್ತಿ ಇದ್ರೆ ಈಗ ಜನ ಜಾಸ್ತಿ?
2: ಅವಾಗ ಜನ ಜಾಸ್ತಿ ಇದ್ರು. ರಾಜರು ಬರ್ತಾರಲ್ಲ, ಹೊರಗಡೆ ದೇಶದಿಂದ ಎಲ್ಲ ಬರ್ತಾ ಇದ್ರು. ಅವಾಗ ಫಾರಿನವರು ಅವರು ಇವರು ಎಲ್ಲ ಬರ್ತಾರೆ. ಇವಾಗ ರಾಜರು ಬರಲ್ವಲ್ಲ, ಚಾಮುಂಡಮ್ಮನ ನೋಡಕ್ಕೆ ಅಂತ ಬರ್ತಾರೆ ಎಲ್ಲ ನಮ್ಮ ಇಲ್ಲಿ ಲೋಕಲ್ ಸುತ್ತಮುತ್ತ ಊರ್ನವರು, ಹಳ್ಳಿಯವರು, ಬೆಂಗಳೂರಿನವರು, ಅವರೆಲ್ಲ ಒಂದೊಂದು ವಾರ ಮುಂಚೆ ಬಂದು ರೂಮ್ ಮಾಡ್ಕೊಂಡಿರ್ತಾರೆ, ಇಲ್ಲಿ ರೂಮ್ ಸಿಕ್ಕಲ್ಲ ಅಂತ.
0: ಮರಿಯಮ್ಮ ಅವರೇ, ನೀವು ದಸರಾ ನೋಡಿದಿರಾ?
1: ನೋಡಿದ್ದೀನಿ.
0: ಹೇಗಿತ್ತು?
1: ಅವಾಗ ಚಿನ್ನದ ಸಿಂಹಾಸನದ ಮೇಲೆ ಮಹಾರಾಜರು ಕೂತ್ಕೊಂಡ್ ಬರ್ತಿದ್ರು, ಮತ್ತೆ ಎಲ್ಲ ಆನೆ ಕುದುರೆ ಎಲ್ಲ ಹಿಂದ್ಗಡೆ ಬರ್ತಾ ಇತ್ತು. ಇವಾಗ ಇಲ್ವಲ್ರ, ಏನ್ ಮಾಡೋದು?
3: ಆಮೇಲೆ ಹೊರಗಡೆಯಿಂದ ಪ್ರೊಸೆಷನ್ ಬರೋದು, ಇಂಗ್ಲಿಷ್ ನೋಡೋದು, ಇಂಗ್ಲಿಷ್ ಬ್ಯಾಂಡು, ಕುದುರೆ, ಒಂಟೆ ಎಲ್ಲ ಬರೋದು. ಇವಾಗ ಯಾವುದು ಇಲ್ಲ, ಏನು ಇಲ್ಲ.
0: ಅಮ್ಮ, ನೀವು ಎಲ್ಲ ನಿಮ್ ಫ್ಯಾಮಿಲಿ ಫುಲ್ ಒಟ್ಟಿಗೆ ನೋಡ್ತಾ ಇದ್ರ ದಸರಾ?
1: ಹೌದು, ಒಟ್ಟಿಗೆ.
2: ನಾವು 21 ದಿವಸ ನಮ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಂಡೆ ನಾವು ದಸರಾವನ್ನು ಸಂಭ್ರಮ ಆಚರಣೆ ಮಾಡಿ ನೋಡ್ತಾ ಇರ್ತೀವಿ. ಆದ್ರೆ ರಾಜರು ಬರೋಷ್ಟು ಖುಷಿ ಚಾಮುಂಡಮ್ಮ ಬರುವಾಗಿಲ್ಲ. ಆದ್ರೆ ಗ್ರಾಮ ದೇವತೆ ಅನ್ನೋದು ಒಂದು ಖುಷಿ ಇದೆ ನಮ್ಗೆ ಅಷ್ಟೇ. ಗ್ರಾಮ ದೇವತೆ, ಗ್ರಾಮ ದೇವತೆಗೋಸ್ಕರ ಕೈ ಮುಗಿಬೇಕು ನಾವು. ಆ ತಾಯಿ ಬಂದ ತಕ್ಷಣ ಎಲ್ಲಾರು ಎದ್ದು ನಿಂತ್ಕೊಂಡು ಓ ಅಂತ ಚಪ್ಪಾಳೆ ಹೊಡಿತಾರೆ, ಅದೇ ಒಂದು ಖುಷಿ ನಮ್ಗೆ. ಅವಾಗ
3: ದಸರಾ ಗೊಂಬೆಗಳು ಮಾಡ್ತಾರೆ ಅಂಗಡಿಲಿ, ಆ ದಸರಾ ಗೊಂಬೆ ಉದ್ದಕ್ಕೂ ಜೋಡಿಸವು, ಅದನ್ನ ನೋಡಕ್ಕೆ ಕಣ್ಣು ಎರಡು ಸಾಲದು. ಹೊರಗಡೆಯಿಂದ ಜನ ಬಂದ್ರೆ ದಸರಾ ನೋಡ್ತಾ ನೋಡಿದ್ರೆ ಒಬ್ರು ನಮ್ಮ ಹತ್ರ ಬಂದು 1 ವಾರ 15 ಗಂಟೆ ವ್ಯಾಪಾರ ನಡೆಯೋದು, 1 ವಾರ ಗಂಟೆ ವ್ಯಾಪಾರ ಮಾಡಿ ಹಂಗೆ ಚೆನ್ನಾಗಿ ವ್ಯಾಪಾರ ಆಗೋದು ಮಾರ್ಕೆಟ್ ಅಲ್ಲಿ ಇದ್ದಾಗ. ಅವಾಗಿನ ಪ್ರೊಸೆಸ್ಸೇನೆ ಬೇರೆ, ಆಗಿನ ಕಂಡು ದೃಷ್ಟಿನೇ ಬೇರೆ. ಮಹಾರಾಜರು ಸತ್ತಾಗಂತೂ ಜನ ನೋಡಕ್ಕಾಗಲ್ಲ, ಅಯ್ಯೋ ಕಣ್ಣಲ್ಲಿ ನೀರು.
0: ಅಮ್ಮ, ನೀವು ಗೊಂಬೆ ಕೂರಿಸ್ತೀರಾ?
1: ಇಲ್ಲ, ನಾವು ಕುಣಿಸ್ತಿರ್ಲಿಲ್ಲ ಅವನೇ. ನಾವು ಯಾವಾಗ್ಲೂ ಕುಣಿಸಲ್ಲ ಮನೇಲಿ, ಅಂದ್ರೆ ಕುಣಿಸೋರ್ ಹತ್ರ ಹೋಗಿ ನೋಡ್ತೀವಿ ನಾವು ಅಷ್ಟೇ.
0: ಆಗ್ಲಿ ಸರ್. ಅಮ್ಮ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಸರಾ ಶುಭಾಶಯಗಳು.
1: ದಸರಾದ ಶುಭಾಶಯಗಳು.

0: ಕೇಳಿದ್ರೆ ಇವಾಗ ಚಿಕ್ಕಡಿಯಾರ್ದ ಹತ್ರ ನಾನು ಬಂದಿದ್ದೀನಿ. ಇಲ್ಲಿ ಒಬ್ರು ಹಣ್ಣಿನ ವ್ಯಾಪಾರ ಮಾಡ್ತಾ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಮ್ ಹೆಸರು?
1: ನಮ್ಮ ಹೆಸರು ನಾಗಮ್ಮ.
0: ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ?
1: 10 ವರ್ಷ ಆಯ್ತು. ನಮ್ಮ ತಾಯಿಯವರು 50 ವರ್ಷದಿಂದ ಮಾಡ್ತಿದ್ರು, ಅವರು ತೀರೋದ್ರು, ಇವಾಗ ಅವ್ರು ಬಂದು ನಾವು ಮಾಡ್ತಾ ಇದೀವಿ.
0: ಅಂದ್ರೆ ಇವಾಗ ಇದೇ ಜಾಗದಲ್ಲೇನೆ ನೀವು 50 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರ?
1: ತಾಯಿಯವ್ರು ಮಾಡ್ತಿದ್ರು, ಅವರಿಂದ ನಾವು ಮಾಡ್ತಾ ಇರೋದು.
0: ಅಂದ್ರೆ ಅವರು ಹಣ್ಣೆ ಮಾಡ್ತಾ ಇದ್ದಿದ್ದ?
1: ಇನ್ನು ಅವಾಗ ಜೀವನ ತುಂಬಾ ಚೆನ್ನಾಗಿತ್ತು. ಇವಾಗ ಜೀವನ ಕೊರೋನಾ ಬಂತಲ್ಲ, ಅವಾಗಿಂದ ಜೀವನ ತುಂಬಾ ಭಾರಿ ಕಷ್ಟ ಜೀವನ ಮಾಡೋದು.
0: ಹೋಗ್ಲಿ, ಈಗ ಒಂದೊಂದ್ಸತಿ ವ್ಯಾಪಾರ ಕಮ್ಮಿ ಇರತ್ತೆ, ಒಂದೊಂದ್ಸತಿ ಜಾಸ್ತಿ ಆಗತ್ತಲ್ಲ. ಈಗ ದಸರಾ ಸಮಯದಲ್ಲಿ ಜಾಸ್ತಿ ಇರತ್ತೆ ವ್ಯಾಪಾರ.
1: ಅಂದ್ರೆ ಗಾಡಿಯವರಿಂದನೇ ನಮ್ಗೆ ವ್ಯಾಪಾರ ತೊಂದ್ರೆ.
0: ದಸರಾ ಟೈಮ್ ಅಲ್ಲಿ ಇದ್ರಲ್ಲಿ ಪರವಾಗಿಲ್ವಾ ವ್ಯಾಪಾರ?
1: ದಸರಾ ಟೈಮ್ ಅಲ್ಲಿ ಅಂದ್ರೆ ಇನ್ನೇನೋ ಅಮಾಸ್ಯೆಗೆ ಇಲ್ಲಿ ಇದ್ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ 9 ದಿನ. ಅವ್ರ ಫಂಕ್ಷನ್ ಸಂಜೆ 4 ಗಂಟೆ 3 ಗಂಟೆ ಶುರುವಾಗುತ್ತೆ. ಅವಾಗ ಬಂದ್ಬಿಟ್ರೆ ನಾವು ಮಾತಾಡೋದು ಗಿರಾಕಿ ಕೇಳಿಸಲ್ಲ, ಗಿರಾಕಿ ಮಾತಾಡೋದು ನಮ್ಗೆ ಕೇಳಿಸಲ್ಲ. ಆದರೂ ಒಂಥರ ಮಜಾ ಇದೆ, ಅದು ಚೆನ್ನಾಗಿದೆ. ಎಲ್ಲ ಕುರ್ಚಿ ಹಾಕ್ಕೊಡ್ತಾರೆ, ಪೆಂಡಲ್ ಹಾಕ್ತಾರೆ ನೋಡಕ್ಕೆ. ಆ ಥರ ಇರಲ್ಲ, ನಾವು ನೋಡ್ತೀವಿ ಖುಷಿಯಾಗಿ ಅದನ್ನ. ಚೆನ್ನಾಗಿರುತ್ತೆ ಅದು. ಅದೇ ದಸರಾ ಟೈಮಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ, ಅಂದ್ರೆ ಬಿಡದಿನಂತೂ ವ್ಯಾಪಾರ ಇಲ್ಲ.
0: ಈಗ ದಸರಾ ತಾಲೀಮಿ ಹೋಗತ್ತಲ್ಲ, ನೋಡ್ತೀರ ದಿನ?
1: ಅದೇ ಆನೆಗಳು ಹೋಗ್ತಾರ, ಡೈಲಿ 2 ಟ್ರಿಪ್ ನೋಡ್ತೀವಿ, ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ.
0: ಎಷ್ಟು ಗಂಟೆಗೆ ಬರ್ತೀರಾ ನೀವು?
1: ನಾವು ಮನೆಯಿಂದ 8:30 ಬರ್ತೀವಿ. ಇವಾಗ ಬೇರೆ ಊರಿಗೆ ಹೋಗಿದ್ವು, ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀನಿ. ಇಲ್ಲದೋದ್ರೆ ಇಲ್ಲಿಗೆ ಬರೋ ತನಕ 11 ಗಂಟೆ ಆಗುತ್ತೆ.
0: ಓ, ಬೆಳಿಗ್ಗೆ 11 ಗಂಟೆಗೆ ಬಂದ್ರೆ
1: ರಾತ್ರಿ 9 ಗಂಟೆ ತನಕನು ಇಲ್ಲೇ, ಬಿಸಿಲಾಗ್ಲಿ ಮಳೆ ಆಗ್ಲಿ ರಾತ್ರಿ 9 ಗಂಟೆ ತನಕನು ಇಲ್ಲೇನೆ. ಮನೆಯಿಂದನೇ ಊಟ ತರ್ತೀವಿ. ಹೋಟ್ಲು ಗೀಟ್ಲು ತಿನ್ನಲ್ಲ, 106 ರೂಪಾಯಿ ಕೊಡಬೇಕು ಹೋಟ್ಲಿಗೆ. ಅದೇ 106 ರೂಪಾಯಿ ಇದ್ರೆ ಮಕ್ಕಳಿಗಾಗತ್ತೆ ಅಂದ್ಬಿಟ್ಟು ನಾವು ಮನೆಯಿಂದನೇ ತಂಗಳೋ ಬಿಸಿನೋ ರಾಗಿ ಮುದ್ದೆ ಮಾಡ್ಕೊಂಡು ಬರ್ತೀವಿ. ಸರ್ ಮುದ್ದೆ ಎಲ್ಲ ಇಲ್ಲಿ ತಿಂತೀವಿ, ಮನೆಯಿಂದನೇ ತಂದು. ಹೋಟ್ಲ್ ಅಂತೂ ತಿನ್ನಲ್ಲ.
0: ಇಲ್ಲಿ ನಿಮ್ಗೆ ವಾಶ್ರೂಮ್ ಹೋಗ್ಬೇಕು ಅಂದ್ರೆ?
1: ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಆ ಕಡೆ ಬೋಟಿ ಬಜಾರ್ ಸೈಡ್ ಇದೆ, 5 ರೂಪಾಯಿ ಅಲ್ಲಿಗೆ ಹೋಗ್ತೀವಿ.
0: ಸರಿ, ಇದು ದಸರಾ ಪ್ರೊಸೆಷನ್ ನೋಡಿದಿರಾ?
1: ತುಂಬಾ ಜನ ಆದ್ರೂ ಬಿಡಲ್ಲ, ನೋಡೇ ನೋಡ್ತೀವಿ. ಎಷ್ಟೇ ಜನ ಇದ್ರು ವರ್ಷಕ್ಕೊಂದ್ಸಲ ಅಲ್ವಾ, ಎಷ್ಟೇ ರಶ್ ಇದ್ರು ನೋಡೇ ನೋಡ್ತೀವಿ. ಕೆಲವರು ಟಿವಿ ನೋಡ್ಕತ್ತಾರೆ ಮನೇಲಿ, ಜನಗಳು ಭಯ ರಶ್ಶು ಅನ್ಕೊಂಡು, ಆದ್ರೆ ನಾವು ಬಂದು ನೋಡೇ ನೋಡ್ತೀವಿ.
0: ಈಗ ನಿಮ್ ತಾಯಿ ಅವರು ಸುಮಾರು 50 ವರ್ಷದಿಂದ ಇದ್ರು ಅಂತ ಹೇಳಿದ್ರಲ್ಲ, ಅವರು ರಾಜರನ್ ನೋಡಿದಾರ?
1: ಅವರು ರಾಜರು ನೋಡಿದ್ದಾರೆ.
0: ಕೆಲವ್ರು ಹೇಳಿದ್ರು ರಾಜರು ಬರವಾಗ ಕುತ್ಕೊಂಡು ತುಂಬಾ ಜನ ಇರ್ತಾ ಇದ್ರು, ಇವಾಗ ರಾಜರು ಬರವಾಗ ಇದ್ದಷ್ಟು ಜನ ಇವಾಗ ಇಲ್ಲ ಅಂತ ಹೇಳ್ತಾರೆ.
1: ತುಂಬಾ ಅವಾಗ್ಲೇ ತುಂಬಾ ರಶ್ಶು, ಮೇಲ್ ಮೇಲೆ ಬಿದ್ದ್ ಬಿಡ್ತಾರೆ ಜನ.
0: ಪ್ರತಿ ವರ್ಷ ನೋಡ್ತೀರಾ ಹಂಗಿರ ಜಂಬೂ ಸವಾರಿ?
1: ಬಿಡಲ್ಲ, ನೋಡೇ ನೋಡ್ತೀವಿ ಪ್ರತಿ ವರ್ಷ.
0: ಈಗ ಇಲ್ಲಿ ಎಷ್ಟೊತ್ತಿಂದ ನೀವು ಕಾಯ್ಕೊಂಡು ಕುತ್ಕೋತೀರಾ?
1: ಇಲ್ಲಿಂದ
0: ತುಂಬಾ ಜನ ಆಗ್ಬಿಡ್ತಾರೆ.
1: ತುಂಬಾ ಜನ ಆಗ್ತಾರೆ ಅಂದ್ರೆ ಏನ್ ಮಾಡ್ತೀವಿ, ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ತಕ್ಷಣನೇ ಬಂದ್ಬಿಡ್ತೀವಿ. ಇಲ್ಲ ಆ ಕಡೆ ಈ ಕಡೆ ಹೋಗಕ್ ಆಗಲ್ಲ, ಅವೇಡ್ ಮಾಡಕ್ ಆಗಲ್ಲವಲ್ಲ, ಮಕ್ಳಿಗಿಕ್ಳು ಕರ್ಕ ಬರಲ್ಲ. ನಾವು ಬಂದು ಕುತ್ಕೊಂಡು ಒಂದ್ ಕಡೆ ಜಾಗ ಇಡ್ಕೊಂಡು ಕುತ್ಕೊಂಡು ನೋಡ್ತೀವಿ.
0: ಸರಿ ಸರಿ, ಹಾಗಿದ್ರೆ ನಿಮ್ ತಾಯಿ ಅವರು ರಾಜರನ್ನ ನೋಡಿದ ಅನುಭವ ಹೇಗಿತ್ತಂತೆ?
1: ಚೆನ್ನಾಗಿತ್ತಂತೆ. ಅವಾಗ ಅವಾಗ ಒಳ್ಳೊಳ್ಳೆ ಊಟ, ಅವಾಗ ಸಂಪಾದನೆ ಜಾಸ್ತಿ, ವ್ಯಾಪಾರದವರು ಕಡಿಮೆ, ಹಣ್ಣಿನ ಮಂಡಿಗಳೆಲ್ಲ ಕಡಿಮೆ.
0: ಹಾಗಿದ್ರೆ ರಾಜರು ಬರವಾಗ್ಲೇ ಜನ ಜಾಸ್ತಿ ಇದ್ರು ಅನ್ನಿ.
1: ಆದ್ರೂ ನೋಡ್ಲೇಬೇಕು ತಾಯಿನ, ನಾವ್ ಎಷ್ಟೇ ರಶ್ ಆಗ್ಲಿ ತಾಯಿ ನೋಡಿ ನಾವು ಕಣ್ಣು ತುಂಬಿಕೊಳ್ಳೇಬೇಕು ಅಂದ್ಬಿಟ್ಟು ನೋಡೇ ನೋಡ್ತೀವಿ.
0: ಒಂದ್ ವರ್ಷನೂ ಮಿಸ್ ಇಲ್ದೆ ನೋಡಿದಿರಾ?
1: ನೋಡ್ತೀವಿ ಮೇಡಮ್, ಒಂದ್ ವರ್ಷ ನಿಮ್ ಇಲ್ಲಿ ಜಾಗ ಇಟ್ಕೊಬಿಟ್ರು ಮುಂದೆ ಬನ್ನಿ ಮಂಟಪ ಹತ್ರ ಹೋಗಿ ನೋಡ್ತೀವಿ.
0: ನಿಮ್ ಮೂಲ ಯಾವ ಊರು?
1: ನಮ್ದು ಮೈಸೂರ್ ಹತ್ರ ರಮ್ನಹಳ್ಳಿ ಅಂತ. ರಮ್ನಹಳ್ಳಿ
0: ಬಂದು ಹೋಗಿ ಮಾಡ್ತೀವಿ. ಆಗ್ಲಿ ನಾಗಮ್ಮ ಅವರೇ, ತುಂಬಾ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ದಸರಾ ಶುಭಾಶಯಗಳು.
1: ಆಯ್ತು ಮೇಡಮ್, ನಿಮ್ಗೂ ದಸರಾ ಹಬ್ಬದ ಶುಭಾಶಯಗಳು.
0: ಕೇಳುಗರೆ, ಈ ವ್ಯಾಪಾರಿಗಳ ದಿನಚರಿ ಹೇಗಿರುತ್ತೆ, ಅವರ ವ್ಯವಹಾರದಲ್ಲಿ ಯಾವ ರೀತಿಯ ಏರುಪೇರುಗಳಿರುತ್ತೆ, ಅದೆಲ್ಲದರ ನಡುವೆ ದಸರಾ ಬಂದಾಗ ಆ ಜಂಬೂ ಸವಾರಿಯ ದಿನ, ವಿಜಯದಶಮಿಯ ದಿನ, ಒಂದು ಜಂಬೂ ಸವಾರಿಯನ್ನ ಹೇಗೆ ಅವರು ಕಣ್ ತುಂಬಿಕೊಳ್ತಾರೆ, ಅವರ ಅನುಭವ ಹೇಗಿತ್ತು, ಹೇಗಿರುತ್ತೆ, ಪ್ರತಿ ವರ್ಷನೂ ಕೂಡ ಅವರು ತಪ್ಪದೆ ದಸರಾವನ್ನ ನೋಡ್ತಾರೆ ಅನ್ನೋದನ್ನ ಅವರದೇ ಆದ ಮಾತುಗಳಲ್ಲಿ ವಿವರಿಸಿ ಹೇಳಿದ್ರು, ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡ್ರು. ಅಲ್ಲಿಗೆ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ತಿಂಗಳು ಮತ್ತೊಂದು ವಿಷಯದೊಂದಿಗೆ ಇದೇ ಭುವಿಯಿಂದ ಬಾನುಲಿಯೆಡೆಗೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ರಿಗೂ ನಮಸ್ಕಾರ. ಇದುವರೆಗೂ ಭುವಿಯಿಂದ ಬಾನುಲಿ ಎಡೆಗೆ ಬೀದಿ ಬದಿ ವ್ಯಾಪಾರಿಗಳ ದಸರಾ ಅನುಭವ ವಿಷಯದ ಕುರಿತು ಮಹಿಳೆಯರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಹನಾ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:30:05. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಬಚ್ನಾ ಎ ಹಸೀನೋ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಪ್ರಸಾರ ಮಾಡುತ್ತೇವೆ. ಸಮಯ ಸರಿಯಾಗಿ 4:46:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು, ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
2: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
1: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ,
2: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
1: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
2: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
1: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
2: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/8/2026.
2: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
1: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
2: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಕೇಳುಗರೆ, ಈಗ ಸಮಯವಾಗಿದೆ ಸಂಜೆಯ 5 ಗಂಟೆ. ನಮ್ಮ ಈ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗೆ ನಾನು ನಾಗರತ್ನ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ತಲೆ ಸುತ್ತಿಗೆ ಕಿವಿ ಕಾರಣವೇ ಅಥವಾ ಮಿದುಳು ಕಾರಣವೇ? ಈ ಕುರಿತು ಮಾತನಾಡುತ್ತಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಸಹನಾ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಹಲೋ, ಇಸ್ ಇಟ್ 251-258?
3: ಯೆಸ್, ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ಸರ್, ಒಂದು ಹಾಡು ಬೇಕಿತ್ತು.
5: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ.
2: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
2: ಕರೆ ಮಾಡಿ
7: 251-2582
2: ಅಥವಾ 251-0089.
3: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
2: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
7: ಕೆಎಸ್ಒಯು ಮುಕ್ತವಾಣಿ,
11: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
7: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ,
11: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
7: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
11: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
7: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
11: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
7: ಕೆಎಸ್ಒಯು ಮುಕ್ತವಾಣಿ.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ದಾಖಲೆಗಳನ್ನು ಮಾಡಿರುವ ಡಾಕ್ಟರ್ ಸಿ ವಾಣಿ ರಾಘವೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು.
12: ನಾವು ರೆಕಾರ್ಡ್ ಮಾಡೋದು ಖುಷಿ, ಅದನ್ನ ಬೇರೆಯವರು ಆಸಕ್ತಿಪೂರ್ವಕವಾಗಿ ನೋಡಿ ಅದರಿಂದ ಏನಾದರೂ ಕಲಿತರೆ ನಾವು ಮಾಡಿರೋ ರೆಕಾರ್ಡ್ಗೆ ಒಂದು ಹೆಮ್ಮೆ ಅಂತ ಅನ್ಕೊಳ್ತೀನಿ.
2: ಮರೆಯದೇ ಕೇಳಿ, ಇದೇ ಬುಧವಾರ ಸಂಜೆ 4:00 ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮ.

ಕೇಳುಗರೆ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ ಸರಿಯಾಗಿ 5:05. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ